0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮಕ್ಕಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅದೇನೆಂದು ಹೇಳು, ಒಗಟು ಬಿಡಿಸುವ ಕಾರ್ಯಕ್ರಮ. ಮುದ್ದು ಮಕ್ಕಳೇ, ಇವತ್ತಿನ ಒಗಟು ಬಿಡಿಸುವ ಕಾರ್ಯಕ್ರಮಕ್ಕೆ ನೀವು ರೆಡಿ ತಾನೆ? ಒಗಟುಗಳನ್ನು ಕೇಳುವುದಕ್ಕೆ ನಾನ್ ರೆಡಿ. ಹಾಗಿದ್ಮೇಲೆ ಕಾಲ್ ಮಾಡಬೇಕಾದ ನಮ್ಮ ನಂಬರ್ 8073829233. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಮಕ್ಕಳೇ, ಕಾಲ್ ಮಾಡಿದ್ರೆ ಸಾಲದು, ನನ್ನೊಟ್ಟಿಗೆ ಹರಟೆ ಹೊಡೆಯಿರಿ, ಕತೆ ಕವನ ಒಟ್ಟಾರೆ ಹೇಳಬೇಕೆಂದ್ರೆ ನಿಮ್ಗೇನು ಗೊತ್ತೋ ಅದನ್ನು ನಂಗೇಳಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೂಡ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತೋ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಪೈಲು ಹೆಮ್ಮಾಡಿ, ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಾಗಿದ್ಮೇಲೆ ಕಾಲ್ ಮಾಡಿ ಮಾತಾಡಿ ಬಹುಮಾನ ಗೆಲ್ಲಿ. ಮಕ್ಕಳೇ, ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗರಲ್ದ? ಹಲೋ
1: ಹಲೋ,
0: ಯಾರಿದು?
1: ನಾನು ಸುಷ್ಮಾ ಹರ್ಕೂರ್.
0: ಸುಷ್ಮಾ ಹರ್ಕೂರ್ ಇಂದ. ಸುಷ್ಮಾ, ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
1: 5.
0: 5ಾ? ಸುಷ್ಮನಿಗೆ ಮನೆಯಲ್ಲಿ ಏನೇನ್ ಮಾಡ್ತಾ ಇದ್ಯಾ ಫ್ರೀ ಇದ್ದಾವಾಗೆಲ್ಲ?
1: ನಾನು ಕತೆ ಪುಸ್ತಕ ಓದ್ತೀನಿ, ಆಟ ಆಡ್ತೀನಿ, ಬರಿತೀನಿ.
0: ಹೌದಾ? ಈಗ ಸುಷ್ಮನ ಮನೆಯಲ್ಲಿ ರಂಗೋಲಿ ಎಲ್ಲ ಹಾಕ್ತಾರ ಬೆಳಿಗ್ಗೆ ಎದ್ದ? ಈ ರಂಗೋಲಿ ಹಾಕ್ತೀಯಾ?
1: ನಾನು ಹಾಕ್ತೆ, ಆದ್ರೆ ಕೆಲಸತಿ ಹಾಕೋದಿಲ್ಲ.
0: ಹಾಗೆ, ಈಗ ಸುಷ್ಮನಿಗೆ ಭಜನೆಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟನಾ? ಈ ಭಜನೆ ಎಲ್ಲ ಮಾಡ್ತೀಯ ಮನೆಯಲ್ಲಿ? ಎಷ್ಟು ಗಂಟೆ ಹೊತ್ತು ಭಜನೆ ಮಾಡ್ತೀಯ?
1: ಕಾಲ್ ಗಂಟೆ.
0: ಕಾಲ್ ಗಂಟೆ ಭಜನೆ ಮಾಡ್ತೀಯ? ಇನ್ನ ಅದನ್ನ ಜಾಸ್ತಿ ಮಾಡಾಯ್ತಾ, ಒಂದ್ ಅರ್ಧ ಗಂಟೆ ಭಜನೆ ಮಾಡಾಯ್ತಾ? ಈಗ ನಿಮ್ಮ ಮನೆಯಲ್ಲಿ ಅಜ್ಜಿ ಎಲ್ಲ ಇದ್ದಾರಾ?
1: ಹೌದು.
0: ಅಜ್ಜಿ ಕತೆ ಎಲ್ಲ ಹೇಳಿಕೊಡ್ತಾರ ನಿನ್ಗೆ?
1: ಹೌದು.
0: ಹೌದಾ? ಹಾಗಿದ್ರೆ ಅಜ್ಜಿ ಕತೆಗಳನ್ನ ನೀನ್ ಚೆನ್ನಾಗಿ ಕಲ್ತ್ಕೊಂಡಿದೀಯ ಅಂತ ಹೇಳಿ ಆಯ್ತಾಯ್ತಾ? ಹಾಗೆ ಅಜ್ಜಿ ಹತ್ರ ಕತೆ ಎಲ್ಲ ಹೇಳಿ ನಿನ್ ಕೇಳಿ ತಿಳ್ಕೊಳಾಯ್ತಾ? ಈಗ ಸುಷ್ಮನಿಗೆ ಒಂದ್ ಕೆಲ್ಸ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡುವ ಕೆಲ್ಸ ಯಾವ್ದು?
1: ಬಿಡಿಸುದು, ಹಾಡ್ ಹೇಳುದು, ಕತೆ ಪುಸ್ತಕ ಓದುದು.
0: ಇದೆಲ್ಲ ನಿಂಗೆ ತುಂಬಾ ಇಷ್ಟದ ಕೆಲಸನ? ಸುಷ್ಮಾ ರಾತ್ರಿ 8 ಗಂಟೆಗೆ ಮಲಗ್ತಾಳಂತೆ, ಬೆಳಿಗ್ಗೆ 8 ಗಂಟೆ ಹೇಳ್ತಾಳಂತೆ. ಹೌದಾ?
1: ಇಲ್ಲ.
0: ಬೇಗ ಮಲಗ್ತೀಯ, ಬೇಗ ಹೇಳ್ತೀಯ?
1: 9:30 ಮಲಗಿ 7 ಗಂಟೆಗೆ ಹೇಳ್ತೀನಿ.
0: ಹೌದಾ? ಇನ್ನ ಅದನ್ನ ನೀನ್ ಚೇಂಜ್ ಮಾಡ್ಕೊಳ್ಬೇಕಾಯ್ತಾ? ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಹೇಳ್ಬೇಕಾಯ್ತಾ? ಬೆಳಿಗ್ಗೆ ಬೇಗ ಓದಿದ್ರೆ ಜ್ಞಾನ ಶಕ್ತಿ ಹೆಚ್ಚಿಸುತ್ತೆ. ಆಯ್ತಾ? ಸುಷ್ಮನಿಗೆ ಫ್ರೆಂಡ್ಸ್ ಅಂತ ಹೇಳಿ ಯಾರು ಇಲ್ವಾ?
1: ಇದಾರೆ.
0: ಯಾರ ನಿಂದಿ ಬೆಸ್ಟ್ ಫ್ರೆಂಡ್?
1: ಅಕ್ಷಯ್.
0: ಅಕ್ಷಯ್ನಾ? ಈಗ ನಿಂಗೆ ಒಂದಿಷ್ಟು ಒಗಟುಗಳನ್ನ ಕೇಳ್ತಾ ಹೋಗ್ತೀವಿ, ಅದಕ್ಕೆ ಆನ್ಸರ್ ಕೊಡ್ಬೇಕಾಯ್ತಾ? ನಿಂಗೆ ಮೀನುಗಳಲ್ಲಿ ತುಂಬಾ ಇಷ್ಟವಾದ ಮೀನು ಯಾವ್ದು?
1: ಸ್ಟಾರ್ ಫಿಶ್.
0: ಹೌದಾ? ಈಗ ಸಾಗರ ಪುತ್ರ, ಸಾರಿನ ಮಿತ್ರ.
1: ಉಪ್ಪು.
0: ಸರಿ ಮಗು. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು.
1: ಗೊತ್ತಿಲ್ಲ.
0: ಅದನ್ನ ನವಿಲಾಯ್ತಾ? ನಿಮ್ಮನೆಯಲ್ಲಿ ನವಿಲೆಲ್ಲ ಬರತ್ತಾ ನಿಮ್ಮನೆ ಹತ್ರ ಎಲ್ಲ? ನವಿಲ್ ಕುಣಿಯುದ್ ನೋಡಿದ್ಯಾ? ಸರಿ. ಬಾಯಿಯಲ್ಲಿ ಮಾತನಾಡುತ್ತಾರೆ, ಕಿವಿಯಲ್ಲಿ ಕೇಳುತ್ತಾರೆ.
1: ಮೊಬೈಲ್.
0: ಸರಿ ಮಗು. ಕುತ್ತಿಗೆ ಇದೆ, ತಲೆ ಇಲ್ಲ, ತೋಳಿದೆ, ಬೆರಳಿಲ್ಲ, ದಡ ಇದೆ, ಕಾಲಿಲ್ಲ.
1: ಗೊತ್ತಿಲ್ಲ.
0: ಅಂಗಿ ಮಗು. ಆಯ್ತಾ? ಒಂದು ತೇಲತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ.
1: ಗೊತ್ತಿಲ್ಲ.
0: ವಾರ ತಿಂಗಳು ವರ್ಷ. ಆಯ್ತಾ? ಬಿಡಿಸಿದರೆ ಹೂ, ಮಡಿಚಿದರೆ ಮೊಗ್ಗು.
1: ಗೊತ್ತಿಲ್ಲ.
0: ಗೊತ್ತಿಲ್ಲ. ಇದು ಕೊಡೆ. ಆಯ್ತಾ? ಈಗ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗುತ್ತೆ, ಇನ್ಮೇಲೆ ಕೊಡೆ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದ್ರ ಹತ್ರ ಛತ್ರಿ. ಆಯ್ತಾ? ಈಗ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ನನ್ನೊಟ್ಟಿಗೆ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ಸರ್, ನಾನೊಂದು ಹಾಡು ಹೇಳ್ಬೋದಾ?
0: ಹಾಡು ಹೇಳ್ತೀಯ ಮಗು, ಹೇಳ್ ಹಾಗಿದ್ರೆ.
1: ಹಾ

0: ಬಂದಳು ನೋಡೆ. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಸುಷ್ಮಾ, ಒಗಟುಗಳನ್ನು ಬಿಡಿಸುವ ಪ್ರಯತ್ನ ಮಾಡಿದ್ಯಾ, ಹಾಗೆ ಒಂದು ಹಾಡನ್ನು ಕೂಡ ಹಾಡಿದ್ಯಾ. ಆಯ್ತಾ, ಹೀಗೆ ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಕೇಳುಗರೆ, ಇಷ್ಟೊತ್ತು ನಮ್ಮ ಚಿನ್ನರ ಚಿಲಿಪಿಲಿಗೆ ಕಾಲ್ ಮಾಡಿದಂಥ ಪುಟಾಣಿ ಸುಷ್ಮಾ ಹರ್ಕೂರಿಂದ ತುಂಬ ಚಂದ ಮಾಡಿ ಮಾತಾಡಿದ್ದಾಳೆ, ಹಾಗೆ ಒಂದು ಹಾಡನ್ನು ಕೂಡ ಹಾಡಿದಾಳೆ. ಆಯ್ತಾ ಮಕ್ಕಳೇ, ನಿಮಗೂ ಕೂಡ ಸುಷ್ಮನ್ ಥರ ಮಾತಾಡಬೇಕು, ನಾನು ಹಾಡು ಹೇಳಬೇಕು, ಒಗಟುಗಳನ್ನು ಬಿಡಿಸಬೇಕು ಅಂತ ಇದ್ದರೆ ನಮ್ಮ ನಂಬರ್ 8073829233 ಈ ನಂಬರಿಗೆ ಕಾಲ್ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ದು ಪುಟಾಣಿಗಳಿಗೆ ಒಂದು ಮುದ್ದಾದ ಬಹುಮಾನ ಕೂಡ ಕೊಡ್ತಾ ಇದ್ದಾರೆ. ಆಯ್ತಾ, ಅದು ಯಾರು ಗೊತ್ತ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ಪೈಲೆ ಹೆಮ್ಮಾಡಿ. ಇವರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ. ಹಾಗೆ ನಿಮ್ಮಣ್ಣ ಸುಬ್ಬಣ್ಣನ ಒಟ್ಟಿಗೆ ತುಂಬ ಚಂದ ಮಾಡಿ ಮಾತಾಡಿ ಕಂಬ, ನಿಮ್ಮ ಮಾತುಗಳನ್ನ ಕೇಮ್ಕೋಸ್ಕರ ನಿಮ್ಮಣ್ಣ ಕಾಯ್ತಾ ಇದ್ದಾನೆ. ಮಕ್ಕಳೇ, ಬೇಗ ಬೇಗ ಕಾಲ್ ಮಾಡ್ತೀರಲ್ಲ.

0: ಹೌದು.
1: ಹಾ, ತುಂಬಾ ಖುಷಿ ಆಯ್ತು ವರ್ಷಿತ. ಈಗ ವರ್ಷಿತನಿಗೆ ಒಂದಿಷ್ಟು ಒಗ್ಗಟ್ಟು ಕೇಳ್ಬೇಕಂತ ಇದ್ದೆ. ಈಗ ವರ್ಷಿತನ ಮನೆಯಲ್ಲಿ ತುಂಬಾ ಇಷ್ಟ ಯಾರು ವರ್ಷಿತನಿಗೆ?
0: ಎಲ್ಲರೂ.
1: ಎಲ್ಲರೂ ಇಷ್ಟನಾ? ವರ್ಷಿತನ ದಿ ಬೆಸ್ಟ್ ಫ್ರೆಂಡ್ ಯಾರ?
0: ಆರಾಧ್ಯ.
1: ಆರಾಧ್ಯ ನಿನ್ ಬೆಸ್ಟ್ ಫ್ರೆಂಡ್?
0: ಹೌದು.
1: ಈಗ ಬೆಳ್ಳಿ ಬಟ್ಟಲಲ್ಲಿ ಮುತ್ತಿನ ಬಿಂದು ಏನ್ ಗೊತ್ತಾ ವರ್ಷಿತ?
0: ನಕ್ಷತ್ರ.
1: ಸರಿ ಮಗು. ಅನ್ನ ಮಾಡೋದಕ್ಕೆ ಬಾರದ ಅಕ್ಕಿ ಯಾವುದು?
0: ಗೊತ್ತಿಲ್ಲ.
1: ಯಾಲಕ್ಕಿ. ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆದು ನೀರಿನಲ್ಲೇ ಸಾಯುವುದು?
0: ಉಪ್ಪು.
1: ಸರಿ ಮಗು. ಬಿಳಿ ಹುಡುಗನಿಗೆ ಕರಿ ಟೋಪಿ?
0: ಗೊತ್ತಿಲ್ಲ.
1: ಬೆಂಕಿ ಕಡ್ಡಿ ಆಯ್ತಾ? ಈಗ ವರ್ಷಿತನ ಮನೆಯಲ್ಲಿ ಎಂತೆಲ್ಲ ಪ್ರಾಣಿಗಳನ್ನು ಸಾಕ್ತಾ ಇದ್ರಿ?
0: ದನ, ಬೆಕ್ಕು, ಕೋಳಿ, ನಾಯಿ.
1: ಹೌದಾ? ವರ್ಷಿತನ ಮನೆಯಲ್ಲಿ ಎಂತೆಲ್ಲ ಹೂವಿನ ಗಿಡ ನೆಟ್ಟಿದ್ರಿ?
0: ಮಲ್ಲಿಗೆ, ಗುಲಾಬಿ, ದಾಸವಾಳ, ಸೂರ್ಯಕಾಂತಿ.
1: ಈಗ ಇನ್ನೊಂದು ಪ್ರಶ್ನೆ ಕೇಳ. ಅಕ್ಕನ ಮನೆಗೆ ತಂಗಿ ಹೋಗುತ್ತಾಳೆ, ತಂಗಿ ಮನೆಗೆ ಅಕ್ಕ ಹೋಗಲ್ಲ?
0: ಗೊತ್ತಿಲ್ಲ.
1: ಸೇರು ಮತ್ತು ಸಿದ್ಧಿ ಆಯ್ತಾ? 32 ಜನ ಅಗೆಯುತ್ತಾರೆ, ಒಬ್ಬ ರುಚಿ ನೋಡುತ್ತಾನೆ.
0: ನಾಲಿಗೆ ಹಲ್ಲು.
1: ಸರಿ ಮಗು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಸರ್, ನಾನು ಒಂದು ಭಕ್ತಿಗೀತೆ ಹೇಳ್ಬಹುದಾ?
1: ಭಕ್ತಿಗೀತೆ ಹೇಳ್ತೀಯ? ಹೇಳ್ ಮಗು. ಹಾಗಿದ್ರೆ
0: ಮುದ್ದುರಾ.

0: ಧೀರ ರಾಮರವಂತ ಹನುಮಂತನೇ, ಉದ್ದು ರಾಮರವಂತ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ.
1: ವರ್ಷಿತಾ, ತುಂಬಾ ಚಂದ ಮಾಡಿ ಹಾಡಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
2: ಧನ್ಯವಾದ.
1: ಇಷ್ಟೊತ್ತು ಪುಟಾಣಿ ವರ್ಷಿತಾ ಕಾಲ್ ಮಾಡಿ ಮುದ್ದು ಮುದ್ದಾಗಿ ಮಾತಾಡಿದಳು, ನಾನು ಕೇಳಿದ ಒಗಟಿಗಳಿಗೆ ಉತ್ತರ ಕೊಟ್ಟಳು, ಒಂದು ಭಕ್ತಿ ಗೀತೆಯನ್ನು ಕೂಡ ಹಾಡಿದಳಾಯ್ತಾ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಬೇಕು ಅಂತ ಇದ್ರೆ 8073829293 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಎಂತ ಗೊತ್ತೋ ಅದನ್ನ ನಂಗೆ ಹೇಳಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಒಂದು ಬಹುಮಾನ ಕೂಡ ಇದೆ ಆಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋದು ಯಾರು ಗೊತ್ತಾ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ, ಇವರ ಕಡೆಯಿಂದ ಒಂದು ಬಹುಮಾನ ಸಿಗುತ್ತೆ. ಹಾಗಿದ್ಮೇಲೆ ತಡ ಯಾಕೆ ಮಕ್ಕಳೇ, ಬೇಗ ಬೇಗ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರಲ್ದ? ಹಲೋ
3: ಹಲೋ,
1: ಯಾರು ಮಾತಾಡ್ತಾ ಇರೋದಿದ?
3: ನಾನ್ ಮಾನ್ವಿ.
1: ಮಾನ್ವಿ, ಎಲ್ಲಿಂದ ಮಾತಾಡ್ತಾ ಇರೋದು ಪುಟ್ಟ?
3: ಮಾಣಿಕೋಲಿಂದ
1: ಮಾನ್ವಿ. ಈಗ ಮಾನ್ವಿ, ನಿಮಗೆ ಒಗಟುಗಳನ್ನ ಕೇಳ್ತಾ ಆಯ್ತಾ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ಚಿನ್ನರ ಚಿಲಿಪಿಲಿಯಲ್ಲಿ, ಅದೇನೆಂದು ಹೇಳು ಅಂತ ಹೇಳಿ. ಒಗಟು ಬಿಡಿಸು ಕಾರ್ಯಕ್ರಮ ಆಯ್ತಾ? ನಿಮಗೆ ಒಗಟುಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ?
3: ಹೌದು.
1: ಹಾ, ಹಾಗಿದ್ರೆ ನಾನು ನಿಮಗೆ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಆಯ್ತಾ. ಮಾನ್ವಿಗೆ ಮನೆಯಲ್ಲಿ ತುಂಬಾ ಇಷ್ಟ ಯಾರ?
3: ಅಪ್ಪ.
1: ಅಪ್ಪನ ಯಾಕೆ ಇಷ್ಟ ಮಾನ್ವಿ?
3: ಅಪ್ಪ ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ, ಮತ್ತೆ ನಾ ಹೇಳಿದ್ದೆಲ್ಲ ತಂದು ಕೊಡ್ತಾರೆ, ಅದಕ್ಕೋಸ್ಕರ ಅಪ್ಪ ಅಂದ್ರೆ ಇಷ್ಟ.
1: ಇಷ್ಟನಾ? ನಿನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ರಜೆಯಲ್ಲಿ?
3: ದೇವಸ್ಥಾನಕ್ಕೆ, ಹೋಟೆಲ್, ತುಂಬಾ ಬದೆ ಕರ್ಕೊಂಡು ಹೋಗಿದ್ದಾರೆ.
1: ಕರ್ಕೊಂಡು ಹೋಗಿದ್ರಾ? ಮಾನ್ವಿಗೆ ಅಮ್ಮ ಮಾಡುವ ತಿಂಡಿಯಲ್ಲಿ ತುಂಬಾ ಇಷ್ಟವಾದ ತಿಂಡಿ ಯಾವ್ದ?
3: ಪಲಾವ್.
1: ಪಲಾವಾ? ಮಾನ್ವಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ? ಯಾರು ಇದ್ರೆ ಬೆಸ್ಟ್ ಫ್ರೆಂಡ್?
3: ಸ್ಪಂದನ.
1: ಸ್ಪಂದನ ಅಂತ ಹೇಳಿದ್ರೆ ಇಷ್ಟನಾ? ಯಾಕೆ ಇಷ್ಟ ಸ್ಪಂದನ?
3: ಅವಳು ನಾನ್ ರಜೆ ಹಾಕ್ದಳಿಕಲ್ಲ ನೋಟ್ಸ್ ಕೊಡ್ತಾಳೆ, ತುಂಬಾ ಸಹಾಯ ಎಲ್ಲ ಮಾಡ್ತಾಳೆ.
1: ಹೌದಾ? ಮಾನ್ವಿ, ನಿಮ್ ಮನೆಯಲ್ಲಿ ಎಂತೆಲ್ಲ ಹಣ್ಣುಗಳನ್ನ ಬೆಳಿತೀರಾ?
3: ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣು, ಹೀಗೆ ತುಂಬಾ ಹಣ್ಣುಗಳನ್ನೆಲ್ಲ.
1: ಹೌದಾ? ನಿಮ್ ಮನೆಯಲ್ಲಿ ಎಂತೆಲ್ಲ ಹೂವಿನ ಗಿಡ ಇತ್ತು?
3: ಗುಲಾಬಿ, ಅಬ್ಬಿ ಹೂ,

0: ಅಷ್ಟೇ
1: ಅಷ್ಟೇನಾ? ಈಗ ನಾನು ನಿಮಗೆ ಪ್ರಶ್ನೆ ಕೇಳಲ? ಅಂಕುಡೊಂಕಿನ ಬಾವಿ ಇಣುಕಿ ನೋಡಿದರೆ ನೀರಿಲ್ಲ.
0: ಕಿವಿ.
1: ಸರಿ ಮಗು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ.
0: ಮಲ್ಲಿಗೆ.
1: ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ.
0: ಗೊತ್ತಿಲ್ಲ.
1: ಅದ ಹಲಸಿನ ಹಣ್ಣಾಯ್ತಾ? ಅಂಗೈ ಕೊಟ್ಟರೆ ಮುಂಗೈ ನುಂಗುತ್ತಾನೆ.
0: ಬಳೆ.
1: ಸರಿ ಮಗು. ಒಂದು ಹಪ್ಪಳ, ಊರಿಗೆಲ್ಲ ಊಟ.
0: ಚಂದ್ರ.
1: ಸರಿ. ನೀಲಿ ಕೆರೆಯಲ್ಲಿ ಬಿಳಿ ಮೀನು.
0: ಗೊತ್ತಿಲ್ಲ.
1: ನಕ್ಷತ್ರ. ಆಯ್ತಾ, ತುಂಬಾ ಚಂದ ಮಾಡಿ ಆನ್ಸರ್ ಕೊಟ್ಟಿದ್ಯ ಮಾನ್ವಿ, ನಂಗೆ ತುಂಬಾ ಖುಷಿ ಆಯ್ತು. ಆಯ್ತಾ
0: ಸರ್, ನಾನೀಗ ಕತೆ ಹೇಳ್ಬೋದಾ?
1: ಕತೆ ಹೇಳ್ತೀಯ? ಹೇಳ್ ಮಗು. ಹಾಗಿದ್ರೆ
0: ಕತೆ ಹೆಸರು ಒಗಸ ಕಲಿಸಿದ ಪಾಠ. ಒಂದು ಊರಿನಲ್ಲಿ ಒಬ್ಬ ಅಗಸನಿದ್ದನು. ಅವನು ಇಡೀ ಊರಿನ ಮೇಲೆಗೆ ಬಟ್ಟೆಗಳನ್ನೆಲ್ಲ ಮಡಿ ಮಾಡಿ ಕೊಡುತ್ತಿದ್ದನು. ಅವನ ಹತ್ತಿರ ನಾಲ್ಕು ಕತ್ತೆಗಳಿದ್ದವು. ಆ ನಾಲ್ಕು ಕತ್ತೆಯ ಪೈಕಿ ಒಂದು ಮೈಗಳ ಕತ್ತೆ ಇತ್ತು. ಅಗಸೆ ಬಟ್ಟೆ ಬಗೆದು ಮನೆಗೆ ಹೋದ ಮೇಲೆ ಅಂಗಡಿಯವನ ಸಾಮಾನು ಸಾಗಿಸಲು ಆ ಕತ್ತೆಗಳನ್ನು ಉಪಯೋಗಿಸುತ್ತಿದ್ದನು. ಪೇಟೆ ದೂರವಿರಲಿಲ್ಲ. ಆದರೆ ಪೇಟೆಗೂ ಮತ್ತು ಹಳ್ಳಿಗೂ ಒಂದು ಹಳ್ಳ ಮಾತ್ರ ಹರಿಯುತ್ತಿತ್ತು. ಅಂಗಡಿಯವನ ನಾಲ್ಕು ಚೀಲ ಉಪ್ಪನ್ನು ನಾಲ್ಕು ಕತ್ತೆಗಳ ಮೇಲೆ ಹೇರಿ ನಡೆದ. ಆ ಸೋಮಾರಿ ಕತ್ತೆಯು ಬೇಕಂತಲೇ ಹಳ್ಳದಲ್ಲಿ ಮಲಗಿ ಬಿಟ್ಟಿತ್ತು. ಹಳ್ಳ ದಾಟುವುದರ ಒಳಗೆ ಉಪ್ಪೆಲ್ಲ ಕರಗಿ ಹೋಯಿತು. ಅಂಗಡಿಯವನು ಅಗಸನನ್ನು ಬೈದನು. ಮತ್ತೊಮ್ಮೆ ಪೇಟೆಯಿಂದ ಉಪ್ಪು ಸಾಗಿಸುವಾಗ ಸೋಮಾರಿ ಕತ್ತೆಯು ಮೊದಲಿನಂತೆಯೇ ಮುಳುಗಿತು. ಉಪ್ಪೆಲ್ಲ ಕರಗಿದ್ದು. ಆಗಲೂ ಅಂಗಡಿಯವನಿಂದ ಅಗಸ ಬೇಯಿಸಿಕೊಂಡ. ತಾನು ಬಟ್ಟೆ ಒಯ್ಯುವಾಗ ತರುವಾಗ ಎಲ್ಲಾ ಕತ್ತೆಗಳಂತೆಯೇ ಈ ಕತ್ತೆಯು ಹೋಗಿ ಬರುತ್ತಿತ್ತು. ಆದರೆ ಪೇಟೆಯಿಂದ ಸಾಮಾನು ಸಾಗಿಸುವಾಗ ಸೋಮಾರಿತನ ತೋರುತ್ತಿತ್ತು. ಇದನ್ನು ಹೀಗೆ ಬಿಟ್ಟರೆ ಒಂದು ಕತ್ತೆಗಳನ್ನು ನೋಡಿ ಉಳಿದ ಮೂರು ಕತ್ತೆಗಳು ಅದನ್ನೇ ಅನುಸರಿಸಿದರೆ ಗತಿಯೇನು? ಅಲ್ಲದೆ ಸಾಮಾನು ಹೇರಿಕೊಂಡು ಹೋದಾಗೊಮ್ಮೆ ಅಂಗಡಿಯವನೊಡನೆ ಬೈಸಿಕೊಳ್ಳುವುದರಲ್ಲೇ ಆಗುತ್ತದೆ. ಹೀಗಾದರೆ ಕತ್ತೆಗೂ ಒಳ್ಳೆಯದಲ್ಲ, ನನಗೂ ಒಳ್ಳೆಯದಲ್ಲ ಎಂದು ಭಾವಿಸಿ ಮಾರನೇ ದಿನ ಸಾಮಾನುಗಳನ್ನು ಮೂರು ಕತ್ತೆಗಳ ಮೇಲೆ ಹೇರಿ ನಡೆದ. ಸೋಮಾರಿ ಕತ್ತೆಗೆ ಬೇಕಂತಲೇ ಒಂದು ದಿಂಡು ಅರಳೆಯನ್ನು ಹೇರಿದ. ಕತ್ತೆಗೆ ಭಾರವೇ ಇರಲಿಲ್ಲ, ಅದು ಒಳಗೊಳಗೆ ನಗುತ್ತಿತ್ತು. ನಾನು ಹಾಗೆ ಉಪಾಯ ಮಾಡಿರುವುದರಿಂದ ನನಗೆ ಭಾರ ಕಡಿಮೆಯಾಯಿತು. ನನ್ನ ಯೋಚನೆ ಫಲಿಸಿತು ಎಂದು ಉಬ್ಬಿ ನಡೆಯಿತು. ಹಳ್ಳ ಬಂದಾಗ ನೀರಿನಲ್ಲಿ ಮುಳುಗಿದರೆ ಇನ್ನಷ್ಟು ಭಾರ ಕಡಿಮೆಯಾಗುತ್ತದೆ, ಭಾರವೇ ಇಲ್ಲದಂತಾಗುತ್ತದೆ ಎಂದು ಯೋಚಿಸಿ ನೀರಿನಲ್ಲಿ ಮುಳುಗಿತು. ಆಮೇಲೆ ಎದ್ದಿತು. ಅದಕ್ಕೆ ಮುಂದೆ ಹೆಜ್ಜೆ ಇಡಲು ಸಾಧ್ಯವಾಗಲಿಲ್ಲ. ಅರಳೆ ಚೆನ್ನಾಗಿ ನೀರಿನಲ್ಲಿ ತೊಯ್ದು ನೀರು ಕುಡಿದು ತುಂಬಾ ಭಾರವಾಗಿತ್ತು. ಕತ್ತೆ ಯೋಚನೆ ಕೈಕೊಟ್ಟಿತು. ಇದೇ ರೀತಿ ಎರಡು ಮೂರು ಸಲ ಅಗಸನು ಅರಳೆಯನ್ನು ಹೇರಿದ. ಕತ್ತೆಗೆ ನೀರಿನಲ್ಲಿ ಮುಳುಗಲು ಸೊಂಟ ಮುರಿದಂತಹ ಭಾರವಾಗಿತ್ತು. ಕತ್ತೆಗೆ ಬೇರೆ ವಿಧಿಯೇ ಇಲ್ಲದೆ ಎಲ್ಲಾ ಕತ್ತೆಗಳಂತೆಯೇ ಈ ಕತ್ತೆಯು ಸಾಮಾನು ಒಯ್ಯತೊಡಗಿತು. ಕತೆ ನೀತಿ: ದುಡಿಯುವಾಗ ಆಲಸ್ಯತನ ತೋರಬಾರದು. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಮಾನ್ವಿ, ತುಂಬಾ ಚಂದ ಮಾಡಿ ಮಾತಾಡಿದ್ಯಾ, ಕತೆ ಹೇಳಿದ್ಯಾ, ಒಗಟು ಬಿಡಿಸೋ ಪ್ರಯತ್ನ ಕೂಡ ಮಾಡಿದ್ಯಾ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮಾನ್ವಿ ಪುಟ್ಟಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳಾಯ್ತಾ, ಹಾಗೆ ಒಗಟು ಬಿಡಿಸೋ ಪ್ರಯತ್ನ ಮಾಡಿದಾಳ, ನನ್ನನ್ನು ತುಂಬಾ ಖುಷಿ ಪಡಿಸಿದಾಳಾಯ್ತಾ. ಮಕ್ಕಳೇ, ನಿಮಗೂ ಮಾತನಾಡಬೇಕು ಅಂತ ಇದ್ರೆ ನಿಮ್ಮ ಧ್ವನಿಗೆ ಪ್ರತಿಧ್ವನಿಯಾಗಿ ನಿಮ್ಮ ಸ್ಪಂದನೆಗೆ ನಮ್ಮ ಉತ್ತರ ರೇಡಿಯೋ ಕುಂದಾಪುರ. ಹಾಗಿದ್ಮೇಲೆ ಬೇಗ ಬೇಗ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಬಾಯಿ ತುಂಬ ಮನ್ಸು ಬಿಚ್ಚಿ ಮಾತಾಡಿ. ನಿಮ್ಮ ಮುದ್ದಾದ ಮಾತುಗಳಿಗೆ ಕಿವಿಯಾಗಲು ನಿಮ್ಮಣ್ಣ ಸುಬ್ಬಣ್ಣ ಕಾಯ್ತಾ ಇದ್ದಾನೆ. ಮಕ್ಕಳೇ, ಕಾಲ್ ಮಾಡ್ತಿರಲ್ಲ, ನೀವು ಕಾಲ್ ಮಾಡಬೇಕಾದ ನಮ್ಮ ನಂಬರ್ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ದು ಪುಟಾಣಿಗಳಿಗೆ ಒಂದು ಮುದ್ದಾದ ಬಹುಮಾನ ಇದೆ. ಈ ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ಬೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ.
2: ಹಲೋ,
1: ಯಾರಿದು?
2: ಪ್ರಾಪ್ತಿ.
1: ಪ್ರಾಪ್ತಿ, ಎಲ್ಲಿಂದ ಮಾತಾಡ್ತಿರೋದು ಮಗು?
2: ನಾನು ಮಂಚ್ಕೋಡಿಂದ.
1: ಮಂಚ್ಕೋಡಿಂದ ಪ್ರಾಪ್ತಿ ಮಾತಾಡ್ತಿರೋದು. ಪ್ರಾಪ್ತಿ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
2: ನಾಲ್ಕು ಪಾಸ್ ಐದು.
1: ನಾಲ್ಕು ಪಾಸ್ ಐದಾ? ಪ್ರಾಪ್ತಿ, ನಿನ್ಗೆ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ಎಲ್ಲಿಗೆಲ್ಲ ಹೋಯಿದೆ ನೀನ?
2: ನಾನು ಯಕ್ಷಗಾನಕ್ಕೆ, ಮನೆಯೊಕ್ಕಳಿಗೆ, ಮೆಹಂದಿಗೆ, ಮದುವೆಗೆ, ಅಪ್ಪನ ಮನೆಗೆ, ಅಜ್ಜಿಯ ಮನೆಗೆ ಎಲ್ಲ ಹೋಗಿದ್ದೇನೆ.
1: ಹೌದಾ? ಈಗ ಪ್ರಾಪ್ತಿ, ನಿಮ್ ಮನೆಯಲ್ಲಿ ನಿಮ್ಗೆ ಅಮ್ಮ ಮಾಡೋ ತಿಂಡಿಯಲ್ಲಿ ತುಂಬಾ ಇಷ್ಟವಾದ ತಿಂಡಿ ಯಾವ್ದ?
2: ಪೂರಿ.
1: ಪೂರಿಯಾ? ನೀನ್ ಎಲ್ಲಿಗೆಲ್ಲ ಈಗ ಅಂದ್ರೆ ಪಪ್ಪ ನಿನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರ ರಜೆಯಲ್ಲಿ?
2: ಎಲ್ಲ ಬದಿ ಕೆಲವು ಬದಿಯೆಲ್ಲ ಕರ್ಕೊ ಹೋಗಿದ್ರು.
1: ಹೌದಾ? ಈಗ ಪ್ರಾಪ್ತಿ, ನಾನು ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾ? ಹಾರಿದರೆ ಹನುಮಂತ, ಕೂಗಿದರೆ ಶಂಕ,
2: ಕಪ್ಪೆ.
1: ಸರಿ ಮಗು. ಅಣ್ಣ ಅತ್ತರೆ ತಮ್ಮನ್ನು ಅಳುತ್ತಾನೆ?
2: ಗೊತ್ತಿಲ್ಲ.
1: ಅದು ಕಣ್ಣು ಆಯ್ತಾ? ಪ್ರಾಪ್ತಿಗೆ ನಿಮ್ ಸ್ಕೂಲಲ್ಲಿ ತುಂಬಾ ಇಷ್ಟವಾದ ಟೀಚರ್ ಯಾರ?
2: ಟೀಚರ್ ಪಲ್ಲವಿ ಮೇಡಂ, ದೀಪ ಮೇಡಂ, ಪವಿತ್ರ ಮೇಡಂ.
1: ಅವ್ರ ಮೂರು ಜನ ನಿಂಗೆ ತುಂಬಾ ಇಷ್ಟನಾ? ನಿಮ್ ಬೆಸ್ಟ್ ಫ್ರೆಂಡ್ ಯಾರ?
2: ಸಾನಿತ್ಯ.
1: ಸಾನಿತ್ಯನಾ? ಈಗ ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ?
2: ಗೊತ್ತಿಲ್ಲ.
1: ಬೆಟ್ಟ ಮಗು ಅದಾಯ್ತಾ? ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ,
2: ಗಾಳಿ?
1: ಸರಿ. ಊರಿಗೆಲ್ಲ ಒಂದೇ ಕಂಬಳಿ?
2: ಆಕಾಶ.
1: ಸರಿ ಮಗು. ಹೋದರೂ ಇರುತ್ತೆ, ಬಂದರೂ ಕಾಡತ್ತೆ?
2: ಗೊತ್ತಿಲ್ಲ.
1: ನೆನಪು ಆಯ್ತಾ? ಈಗ ಪ್ರಾಪ್ತಿಗೆ ಅಮ್ಮ ಮಾಡುವ ಸಾಂಬಾರ್ ಅಲ್ಲಿ ತುಂಬಾ ಇಷ್ಟವಾದ ಸಾಂಬಾರ್ ಯಾವ್ದು?
2: ಟೊಮೆಟೊ ಸಾರ್.
1: ಟೊಮೆಟೊ ಸಾರಾ? ನಿಂಗೆ ಟೊಮೆಟೊ ಸಾರ್ ಮಾಡ್ಲಿಕ್ಕೆ ಬರತ್ತಾ?
2: ಇಲ್ಲ.
1: ಸರಿ, ಇನ್ನೊಂದ್ಸಲ ನನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನಂಗೆ ಟೊಮೆಟೊ ಸಾರ್ ಮಾಡೋದು ಹೇಳ್ಬೇಕಾಯ್ತಾ? ನಿನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
2: ಧನ್ಯವಾದಗಳು ಸರ್. ನಾನೊಂದು ಭಕ್ತಿಗೀತೆ ಹೇಳಬಹುದಾ?
1: ಭಕ್ತಿಗೀತೆ ಹೇಳ್ತೀಯ, ಹೇಳ್ ಮಗು. ಹಾಗಿದ್ರೆ

0: ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಪ್ರಾಪ್ತಿ, ತುಂಬಾ ಚಂದ ಮಡಿ ಹಾಡಿದ್ಯಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ? ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಪ್ರಾಪ್ತಿ, ತುಂಬಾ ಚಂದ ಮಾಡಿ ಮಾತಾಡಿದಾಳೆ. ಈ ಮುದ್ದು ಕಂದಮ್ಮ ಕಾಲ್ ಮಾಡಿದಾಗ ಆಡುವ ತೊದಲು ನೋಡಿ, ಅವರ ಆ ಖುಷಿ ಮಾತುಗಳನ್ನು ಕೇಳ್ತಾ ಇದ್ರೆ ನಾನು ಚಿಕ್ಕವನಿದ್ದಾಗ ಅದೆಷ್ಟೋ ಕಲಿತ ಹಾಡುಗಳು ನೆನಪಾದಾಗ ನನ್ನೊಳಗೆ ನನ್ನಗ್ತಾ ಇದ್ದೆ ಆಯ್ತಾ. ಈ ಮುದ್ದು ಮಕ್ಕಳ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ನಾನು ಬಾಲ್ಯದಲ್ಲಿ ಹಾಡುತ್ತಾ ನಗುತ್ತಿದ್ದೆ ಈ ಹಾಡು, ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿಯ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ, ಮೂರು ನಾಲ್ಕು ಬಾಳೆಹಣ್ಣು ಸ್ವಲ್ಪ ಚಕ್ಕುಲಿ ಕೋಡುಬಳೆ, ಗಂಟೆಗೆರಡು ಸೀಬೆ ಹಣ್ಣು ಆಗಾಗ ಒಂದು ಕಿತ್ತಳೆ ಹಣ್ಣು, ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿಯ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಈ ಹಾಡು ಅಂದ ಹಾಡಿ ನಾನು ಖುಷಿ ಪಡ್ತಾ ಇದ್ದೆ. ಆ ಕ್ಷಣವನ್ನು ಮತ್ತಷ್ಟು ಈಗ ಮಕ್ಕಳು ನೆನಪು ಮಾಡಿ ನನ್ನ ಬಾಲ್ಯದ ಕ್ಷಣಗಳನ್ನು ನೆನಪು ಮಾಡ್ತಾ ಇದ್ರು ಆಯ್ತಾ. ಮಕ್ಕಳೇ, ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಒಂದು ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಂಬ, ಇದು ಪುಟ್ಟನ ಪುಟ್ಟಿಯ ಅಂತ ಹೇಳಿ. ಹಲೋ.
2: ಹಲೋ,
1: ಇದು ಯಾರು ಮಾತಾಡ್ತಾ ಇರೋದು?
2: ಅದಿತಿ.
1: ಅದಿತಿ, ಎಲ್ಲಿಂದ ಅದಿತಿ?
2: ಕಟ್ಟಿನಮಕ್ಕಿ ಸಂಕನಾಡಿ.
1: ಕಟ್ಟಿನಮಕ್ಕಿ ಸಂಕನಾಡಿಯಿಂದ ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮಕ್ಕಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಆಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇನೆಂದು ಹೇಳು ಅಂತ ಹೇಳಿ ಒಗಟು ಬಿಡಿಸು ಕಾರ್ಯಕ್ರಮ ಆಯ್ತಾ. ನಿಮ್ಗೆ ಒಗಟುಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ? ನಿಮ್ ಸ್ಕೂಲಲ್ಲಿ ಒಗಟುಗಳನ್ನೆಲ್ಲ ಬಿಡಿಸ್ತಾರಾ?
2: ಹೌದು.
1: ಈಗ ನಾನು ನಿಮ್ಗೆ ಒಂದಿಷ್ಟು ಸುಲಭದ ಒಗಟುಗಳನ್ನು ಕೇಳುತ್ತೆ, ಅದಕ್ಕೆ ಆನ್ಸರ್ ಕೊಡ್ಬೇಕಾಯ್ತಾ? ಈಗ ನಿಮ್ಮನೆಯಲ್ಲಿ ಅಡ್ಗೆ ಮಾಡೋದು ಯಾರ?
2: ಅಜ್ಜಿ.
1: ಅಜ್ಜಿನಾ? ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಸಾವಿರ ಹಕ್ಕಿಗಳು ಒಂದೇ ಬಾರಿ ನೀರಿಗೆ ಇಳಿತಾವೆ, ಹಾಗಾದ್ರೆ ನಾನ್ ಯಾರು?
2: ಅಕ್ಕಿ.
1: ಹಾ, ಅಕ್ಕಿ ತಳಿಯೋದು ಆಯ್ತಾ. ಈಗ ನೀನು ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೀಯಾ, ತಿರ್ಗಾಡೋದು ವಾಕಿಂಗ್ ಎಲ್ಲ ಮಾಡೋದಿರತ್ತ?
2: ಹೌದು.
1: ಯಾರೆಲ್ಲ ಹೋಗ್ತೀರಾ ವಾಕಿಂಗ್ ಹೋಗುವಾಗ?
2: ನಾನು, ಅಕ್ಕ.
1: ನೀನು ಅಕ್ಕ ಹೋಗ್ತೀರಾ? ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಅಣ್ಣ ತಮ್ಮ ಇಬ್ಬರು ನಾನ್ ಮುಂದೆ ತಾನ್ ಮುಂದೆ ಅಂತ ಹೇಳಿ ಹೋಗ್ತಾರೆ ಆಯ್ತಾ, ಆದ್ರೆ ಯಾರು ಮುಂದೆ ಹೋಗುದಿಲ್ಲ?
2: ಕಾಲು.
1: ಸರಿ. ಹುಟ್ಟುತ್ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕೊಂಡು ಹುಟ್ಟುತ್ತಾನೆ.
2: ಬೆಂಡೆಕಾಯಿ.
1: ಅದು ಬೆಂಡೆಕಾಯಿ ಅಲ್ಲ ಮಗು, ಬದನೆಕಾಯಿ ಆಯ್ತಾ. ಅಂದ್ರೆ ಅದು ತಲೆಯಲ್ಲಿ ಬರುವಾಗಲೇ ಟೋಪಿ ಹಾಕೊಂಡಾಗಿರುತ್ತಲ್ಲ, ಹಾಗಾಗಿ ಅದು ಬದನೆಕಾಯಿ ಆಯ್ತಾ. ತಲೆ ಮೇಲೆ ಹರಳು, ಬಾಯಿಯಲ್ಲಿ ಬೆರಳು.
2: ಉಂಗುರ.
1: ಸರಿ, ಅದ ಆನ್ಸರ್ ಆಯ್ತಾ. ದಾಸ್ ಬುರುಡೆ, ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ.
2: ಸೂರ್ಯಚಂದ್ರ.
1: ಸರಿ ಮಗು. ಹತ್ತಲಾರದ ಮರ, ಎಣಿಸಲಾರದ ಕಾಯಿ.
2: ರಾಗಿ.
1: ಸರಿ, ವೆರಿ ಗುಡ್. ತುಂಬಾ ಚಂದ ಮಾಡಿ ಆನ್ಸರ್ ಕೊಟ್ಟಿದ್ಯಾ ಆಯ್ತಾ.
2: ನಾನೊಂದು ಕತೆ ಹೇಳ್ಬೋದಾ?
1: ಕತೆ ಹೇಳ್ತೀಯಾ? ಹೇಳ್ ಮಗು, ಕತೆ ಹೇಳ.
2: ಎಲ್ಲ ಹ್ಯಾಂಗಿದ್ರಿ? ನಾನಿವತ್ತ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತೆ. ಒಂದೂರಂಗೆ ಒಂದ್ ಮರದ ಮೇಲೆ ಒಂದ್ ಗುಬ್ಬಿ ಗೂಡ್ ಕಟ್ಟಿತಮ್ರು. ಅದ್ರಂಗೆ ಎರಡ್ ಗುಬ್ಬಿ ಮರಿ ಇದ್ದಮ್ರು. ಗುಬ್ಬಿ ಆ ಮರಿಗಳನ್ನ ತೊಟ್ಟಿಗೆ ಹಾಕಿ ತೂಗ್ತಾ ಇತ್ತಮ್ರು. ಅಷ್ಟೊತ್ತಿಗೆ ಜೋರ್ ಮಳಿ ಬತ್ತಿತ್ತಮ್ರು. ಅಷ್ಟೊತ್ತಿಗೆ ಅದೇ ಮರನ ಗೆಲ್ಲಿನ ಮೇಲೆ ಕಾಕಿ ಚಳಿಯಾಗ ಗಡಗಡ ನಡ್ಗತಾ ಇತ್ತಮ್ರು. ಅಷ್ಟೊತ್ತಿಗೆ ಆ ಕಾಕಿಗೆ ಗುಬ್ಬಿ ಗೂಡ್ ಕಣ್ಣಿಗ್ ಕಾಂತಮ್ರು. ಆ ಗುಬ್ಬಿ ಗೂಡ್ ಹತ್ರ ಹೋಯ್ ಕಂಡ, ಗುಬ್ಬಕ್ಕ ಗುಬ್ಬಕ್ಕ ಬಾಗಿಲ್ ತೆಗೆ ಗುಬ್ಬಕ್ಕ, ಚಳಿಯಾತ್ ಗುಬ್ಬಕ್ಕ ಅಂತಂದ್ರು. ಅಷ್ಟೊತ್ತಿಗೆ ಆ ಗುಬ್ಬಿ ನಂಗೆಡಿಯ ನಂಗೆಡಿಯ ತೊಟ್ಲಲ್ಲೇ ಮಕ್ಳ ಮನಿ ಕಂಡಿದ, ಅದ್ಕೆ ಬಾಗಿಲ್ ತೆಗು ಕಾತಿಲ್ಲ ಅಂತಂದ್ರು. ಅದ್ ಕಾಕಿ, ಇಲ್ಲ ಮರೆತಿ, ನಾನಿನ್ ಮಕ್ಳಿಗೆ ಎಂತ ಮಾಡುದಿಲ್ಲ, ಎಲ್ಲಾರು ಒಂದ್ ಮೂಲೆಂಗೆ ಮನಿ ಕಂತೆ, ಬಾಗಿಲ್ ತೆಗೆ ಗುಬ್ಬಕ್ಕ ಅಂತಂದ್ರು. ಆಗಳಿಗ್ ಗುಬ್ಬಿ, ಪಾಪು ಚಳಿಯಾಗಿ ಎಷ್ಟು ಗಡಗಡ ನಡ್ಗುತ್ತೇನೋ ಅನ್ಕಂಡ ಬಾಗಿಲ್ ತೆಗಿತಂದ್ರ. ನೀ ಗಲಾಟಿ ಗಿಲಾಟಿ ಮಾಡೋಕಿಲ್ಲ, ಸುಮ್ನೆ ಮನಿ ಕಂಡ ಬೆಳಗ ಮುಂಚೆದ್ದು ಹೊಯ್ಕ ಅಂತಂದ್ರ. ನಿಂಗೆ ತೊಟ್ಲಡಿಯಕ್ಕ ಬಟ್ಲಡಿಯಕ್ಕ ಅಂದ್ ಕೇಂತಂದ್ರ. ಅದ್ ಕಾಕಿ ಹೇಳ್ತಂದ್ರ, ನಂಗ್ ತೊಟ್ಲಡಿಯೇ ಅಕ್ಕ ಅಂತಂದ್ರ. ಆಯ್ತ್ ಅನ್ಕಂಡ ಎಲ್ಲ ಒಟ್ಟಿಗೆ ಮನಿ ಕಂಡ ಅಂದ್ರ. ಆಮೇಲೆ ಅರ್ಧ ರಾತ್ರಿಗೆ ಕುಟುಂಬ ಕುಟುಂಬ ಅಂಬು ಶಬ್ದ ಕೇಂತಂದ್ರು. ಅದನ್ ಕೇಂಕಂಡ್ ಗುಬ್ಬಿ ಕೇಂತಂದ್ರ, ಕಾಗಕ್ಕ ಕಾಗಕ್ಕ ಅದೆಂತ ಶಬ್ದೆ ಅಂದ್ಕೇಂತಮ್ರ. ಅದ್ ಕಾಕಿ ಹೇಳ್ತಮ್ರ, ಅದ ಮೊನ್ನೆ ಮನಿಂದ ಹೊಯ್ಡುವತಿಗೆ ದಾರಿ ಕಚ್ಚಿಗಾಯ್ತಂದ್ ಎರಡ್ ಕಡ್ಲಿ ಹಿಡ್ಕಂಡಿದೆ, ಅದ್ನೆ ಬಾಯಿಗೆ ಹಾಯ್ಕಂಡಿ ಅಂತಂದ್ರು. ಕಡಿಗ್ ಮತ್ತೊಂದ್ಸಲ ಕುಟುಂ ಕುಟುಂ ಅಂ ಶಬ್ದ ಬಂತಂದ್ರು. ಗುಬ್ಬಿ ಮತ್ ಪುನಃ ಕಾಕಿ ಹತ್ರ ಕೇಂತಂದ್ರ. ಅತ್ ಕಾಕಿ ಇನ್ನೊಂದ್ ಚೂರು ಉಳ್ಕಂಡಿತೆ, ಅದ್ನೆ ಬಾಯಿ ಹಾಯ್ಕಂಡಿ ಅಂತಂದ್ರು. ಗುಬ್ಬಿ ಆಯ್ತು ಮನಿಕೋ ಅಂತಂದ್ರು. ಬೆಳಗಾದ ಕೂಡ್ಲೇ ಗುಬ್ಬಿ ಬಾಗಿಲು ತೆಗಿತಂದ್ರ. ಗುಬ್ಬಕ್ಕ ನಾ ಹಾತಿ ಅನ್ಕಂಡ ಕಾಕಿ ಹೋಯ್ತಂದ್ರು. ಅಷ್ಟೊತ್ತಿಗೆ ಗುಬ್ಬಿ ನನ್ ಮಕ್ಳು ಬೆಳಗ ಇಷ್ಟೊತ್ತಾರು ಎಂತ ಕೇಳಲಿಲ್ಲ ಅನ್ಕಂಡ ತೊಟ್ಲ ಹತ್ರ ಹೋಯ್ತಂದ್ರ. ಅಲ್ಕಾಂಬತ್ತಿಗೆ ತೊಟ್ಲಗ್ ಮಕ್ಳೇ ಇಲ್ಲ ಅಂದ್ರ. ಅದ್ನ ಕೇಳ್ಕಂಡ ಗುಬ್ಬಿ ಬೇಜಾರಾಯ್ತಂದ್ರ. ಮರ್ತ ಇದೆಲ್ಲ ಆ ಕಾಕಿದೇ ಕೆಲ್ಸ ಅನ್ಕಂಡ ಇನ್ಯಾರ್ ಬಂದ್ರು ನಾನ್ ಬಾಗಲ್ ತೆಗೋದಿಲ್ಲ ಅನ್ ನಿರ್ಧಾರ ಮಾಡ್ತಂತಂದ್ರ. ಕೆಟ್ಟವರಿಗೆ ಏಗಳಿಗೂ ಉಪಕಾರ ಮಾಡುಕಾಗ, ಈಗಳಿನ ಕಾಲ ಜನರಿಗೆ ಉಪಕಾರ ಅಂಪದ್ವೇ ಗೊತ್ತಿಲ್ಲ. ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ, ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ಯಾರೇ ಆಗಲಿ ನಂಬುವ ಮುನ್ನ ಅವರ ಗುಣನಡತೆಯನ್ನು ಸರಿಯಾಗಿ ಪರೀಕ್ಷಿಸಬೇಕು. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಅದಿತಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಟ್ಟು ಬಿಡಿಸಿದ್ರ ಒಟ್ಟಿಗೆ ಒಂದು ಕತೆ ಹೇಳಿದೆ, ಆ ನೀತಿ ಕತೆ ತುಂಬಾ ಚಂದ ಆಯ್ತಾಯ್ತಾ. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೈರ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಅದಿತಿ ಕಟ್ಟಿನ ಮಕ್ಕಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳಾಯ್ತಾ. ಹಾಗೆ ನಾನ್ ಕೇಳಿದ ಒಗಟುಗಳಿಗೆ ಉತ್ತರ ಕೊಟ್ಟಿದ್ದಾಳ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು, ಒಗಟು ಬಿಡಿಸ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಹಂಗೆ ಇವತ್ತು ಒಗಟು ಬಿಡಿಸುವ ಕಾರ್ಯಕ್ರಮಕ್ಕೆ ಕಾಲ್ ಮಾಡುವ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲ್, ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ. ಮಕ್ಕಳೇ ಕಾಲ್ ಮಾಡ್ತಿರಲ್ಲ, ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗರೆ. ಹಲೋ.
3: ಹಲೋ,
1: ಯಾರಿದು?
3: ಆರಾಧ್ಯ.
1: ಆರಾಧ್ಯ ಎಲ್ಲಿಂದ ಮಾತಾಡ್ತಿರೋದು? ಮಗು
3: ಬಾರಂದಾಡಿ.
1: ಬಾರಂದಾಡಿಯಿಂದ ಆರಾಧ್ಯ ಮಾತಾಡ್ತಿರೋದು. ಆರಾಧ್ಯನಿಗೆ ಎಷ್ಟನೇ ತರಗತಿ ಈಗ? ನಾಲ್ಕು ಪಾಸ್ ಐದಾ? ಆರಾಧ್ಯ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಒಗಟು ಬಿಡಿಸುವ ಕಾರ್ಯಕ್ರಮ ಆಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಹೋಗ್ತೀಯ, ಆನ್ಸರ್ ಕೊಡ್ತೀಯಾ? ಆರಾಧ್ಯ, ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ, ಅಜ್ಜನ ಹೊಟ್ಟೆ ಇಟ್ಕೊಂಡು ಮೊಮ್ಮಗ ನೇತಾಡ್ತಾನೆ,
3: ಗೇರು ಬೀಜ,
1: ಹಳ್ಳಿಯ ಗಡಿಯಾರ, ಒಳ್ಳೆಯ ಆಹಾರ,
3: ಕೋಳಿ.
1: ಆರಾಧ್ಯ, ನಿನ್ಗೀಗ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ?
3: ಅಜ್ಜಿ ಮನೆ, ಅಪ್ಪನ ಮನೆ, ಬೀಚ್, ಮೆಹಂದಿ, ಮದುವೆಗೆ, ದೇವಸ್ಥಾನ, ಹಬ್ಬಕ್ಕೆ, ತುಂಬಾ ಸ್ಥಳಗಳಿಗೆ ಹೋಗಿದ್ದೇನೆ.
1: ಹೌದಾ, ನಿಂಗೆ ಈಗ ಬೀಚ್ಗೆ ಹೋಗಿದ್ಯಾ ಅಂತ, ಬೀಚ್ ಅಲ್ಲಿ ಏನೆಲ್ಲ ನೋಡಿದೆ ನೀನ?
3: ಬೋಟ್ ಹೋಗೋದನ್ನು, ಅಲೆಗಳು ಬರುವುದನ್ನು ನೋಡಿದ್ದೇನೆ.
1: ತುಂಬಾ ಖುಷಿ ಆಯ್ತಾ?
3: ಹೌದು.
1: ಈಗ ಆರಾಧ್ಯನಿಗೆ ಮನೆಯಲ್ಲಿ ಮಾಡುವ ತುಂಬಾ ಇಷ್ಟವಾದ ತಿಂಡಿ ಯಾವ್ದ?
3: ಪುಳಿಯೋಗರೆ.
1: ಇಷ್ಟ ಇಲ್ಲದ ತಿಂಡಿ ಯಾವ್ದ?
3: ಪಲಾವ್.
1: ಈಗ ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡುವ ಸಾಂಬಾರ್ ಯಾವ್ದ?
3: ಟೊಮೆಟೊ ಸಾರು.
1: ಟೊಮೆಟೊ ಸಾರು ಮಾಡ್ಲಿಕ್ಕೆ ಬರತ್ತಾ ನಿಮ್ಗೆ?
3: ಇಲ್ಲ.
1: ಹಾಗಿದ್ರೆ ನೀ ಟೊಮೆಟೊ ಸಾರು ಮಾಡುದು ಕಲಿ ಆಯ್ತಾ. ಇನ್ನೊಂದಿನ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೇ ಆಯ್ತಾ? ಹಗ್ಗ ಹಾಸಿದೆ, ಕೋಣ ಮಲಗಿದೆ?
3: ಗೊತ್ತಿಲ್ಲ.
1: ಗುಂಬಳಕಾಯಿ ಆಯ್ತಾ? ಅಜ್ಜಿ ಗುದ್ದಿದರೆ ಮೈ ಎಲ್ಲ ಮಕ್ಕಳು?
3: ಬೆಳ್ಳುಳ್ಳಿ.
1: ಸರಿ ಮಗು. ಬಿಳಿ ಕುದುರೆಗೆ ಹಸಿರು ಬಾಲ?
3: ಮೂಲಂಗಿ.
1: ಸರಿ ಮಗು, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಒಗಟು ಬಿಡಿಸುವ ಪ್ರಯತ್ನ ಮಾಡಿದ್ಯಾ, ಕಾಲ್ ಮಾಡಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
3: ಧನ್ಯವಾದಗಳು. ಸರ್, ನಾವೊಂದು ಕತೆ ಹೇಳ್ಬಹುದಾ?
1: ಕತೆ ಹೇಳ್ತೀಯ ಮಗು, ಹೇಳಾಗಿದ್ರೆ.
3: ರೈತ ಮತ್ತು ಹದ್ದು. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಮ್ಮೆ ಒಂದು ಹದ್ದು ಒಲೆಯೊಳಗೆ ಸಿಕ್ಕಿಕೊಂಡಿತು. ಅದನ್ನು ರೈತ ನೋಡಿದ. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆಯೇ ಬಂದಿತು. ಹದ್ದನ್ನು ಬಲೆಯಿಂದ ಬಿಡಿಸಿದ. ಅದು ಸಂತಸದಿಂದ ಹಾರಿ ಹೋಯಿತು. ದೂರ ಊರ ಹೊರಗೆ ರೈತನ ಮನೆ ಇದ್ದಿತು. ಒಮ್ಮೆ ಆತ ಮನೆಯೊಳಗೆ ಕುಳಿತಿದ್ದ. ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಆಕಾಶದಲ್ಲಿ ಹಾರುತ್ತಿದ್ದ ಹದ್ದು ಅದನ್ನು ಗಮನಿಸಿತು. ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತು. ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಇಳಿಸಿತು. ಅದೇನೆಂದು ನೋಡಲು ಆ ರೈತ ಎದ್ದು ಹೊರಗೆ ಬಂದನು. ಆಗ ಗೋಡೆ ಕುಸಿಯಿತು. ಅವನಿಗೆ ಹದ್ದು ಬೇಕೆಂದು ನಾನೇ ಅದನ್ನು ಹಾಕಿದ್ದು ಎಂದು ತಿಳಿಯಿತು. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ಅದಕ್ಕೆ ಕೈ ಮುಗಿದನು. ಹದ್ದು ಹರ್ಷದಿಂದ ಮುಗಿಲ ಕಡೆ ಹಾರಿ ಹೋಯಿತು. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಮಗು, ಒಂದು ಚಂದದ ನೀತಿ ಕತೆ ಹೇಳಿದೆ ಆಯ್ತಾ. ನಾವು ಏನ್ ಕೊಡ್ತೀವೋ ಅದು ನಮಗೆ ವಾಪಸ್ ಸಿಕ್ಕಿಯೇ ಸಿಗುತ್ತೆ. ನಾವು ಮಾಡಿದ ಪುಣ್ಯದ ಕೆಲಸ ನಮಗೆ ಜಯ ಸಿಗುವಂಗೆ ಮಾಡುತ್ತೆ, ನಮ್ಮ ಪ್ರಾಣ ಉಳಿಸುತ್ತೆ ಅನ್ನೋ ಒಂದು ಸುಂದರವಾದ ನೀತಿ ಕತೆ ಹೇಳಿದ್ಯಾ. ಇವತ್ತಿನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ. ಹಾಗೆ ನಮ್ಮ ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
3: ಧನ್ಯವಾದಗಳು.
1: ಆರಾಧ್ಯ ಪುಟ್ಟ ಕಾಲ್ ಮಾಡಿ ಚಂದ ಮಾಡಿ ಮಾತಾಡಿದಾಳೆ. ಅವಳ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಎನ್ನುವಂತೆ ಈ ಮುದ್ದು ಮುದ್ದಾದ ಮಕ್ಕಳ ಮಾತು ಕೇಳ್ತಾ ಇದ್ರೆ ಅದು ಎಷ್ಟು ಕೇಳ್ತಾ ಇದ್ರು ಕೇಳ್ತಾನೆ ಇರಬೇಕು ಅನ್ಸುತ್ತೆ ಆಯ್ತಾ. ಮಕ್ಕಳೇ, ನಿಮಗೂ ಹೀಗೆ ಮಾತಾಡಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಆಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುದ್ದು ಪುಟಾಣಿಗಳಿಗೆ ಒಂದು ಬಹುಮಾನ ಕೂಡ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಮಕ್ಕಳೇ. ಹಾಗಿದ್ಮೇಲೆ ತಡ ಮಾಡಬೇಡಿ, ಬೇಗ ಬೇಗ ಕಾಲ್ ಮಾಡಿ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದ್ ಕಾಲ್ ಬರ್ತಿತ್ತು. ಯಾರಂತೇಳಿ ಕಾಮಂಗರೆ? ಹಲೋ.
4: ಹಲೋ,
1: ಯಾರಿದು?
4: ನಾನು ಅದ್ವಿಕಾ.
1: ಅದ್ವಿಕಾ, ಎಲ್ಲಿಂದ ಮಾತಾಡ್ತಿರೋದು ಮಗು?
4: ಕಾರ್ಕಳ.
1: ಕಾರ್ಕಳದಿಂದನಾ? ಅದ್ವಿಕನಿಗೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ಯಾ?
4: ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
1: 6ನೇ ಕ್ಲಾಸ್? ಅದ್ವಿಕಾ, ನಿಮ್ಗೆ ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಯಾರ?
4: ಅಪ್ಪ.
1: ಯಾಕೆ?
4: ಅಪ್ಪ ನಾನು ಹೇಳಿದ್ದನ್ನೆಲ್ಲ ತಗೊಂಡ್ ಬರ್ತಾರೆ. ಅವರು ನಂಗೆ ತುಂಬಾ ತಿಂಡಿ ಎಲ್ಲ ತಂದು ಕೊಟ್ಟಿದ್ದಾರೆ. ಅವರು ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ.
1: ಅಮ್ಮನಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾರಾ?
4: ಆ,
1: ಈಗ ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಾದ ತಿಂಡಿ ಯಾವುದು?
4: ಚಪಾತಿ.
1: ಚಪಾತಿ? ಚಪಾತಿ ಮಾಡ್ಲಿಕ್ಕೆ ಬರುತ್ತಾ?
4: ಚಪಾತಿ ಮಾಡೋಕೆ ಬರುತ್ತೆ, ಆದ್ರೆ ಅಮ್ಮ ಬೆಂಕಿಯಿಂದ ದೂರ ಇರುವಂತಾರೆ.
1: ಹೌದಾ? ಹಾಗಿದ್ರೆ ಚಪಾತಿ ಮಾಡೋದು ಕಲಿ ಆಯ್ತಾ ನೀನ? ನಂಗೆ ಬರುವಾಗ, ನಮ್ ಸ್ಟುಡಿಯೋಗ್ ಬರುವಾಗ ನೀ ಚಪಾತಿ ತಗೊಂಡ್ ಬರ್ಬೇಕಾಯ್ತಾ? ಅದ್ವಿಕಾ, ನಾನ್ ನಿಂಗೆ ಒಂದಿಷ್ಟು ಒಗಟುಗಳನ್ನ ಕೇಳ. ಅಂಗಡಿಯಿಂದ ತರುವುದು, ಮುಂದಿಟ್ಕೊಂಡು ಅಳುವುದು,
4: ಈರುಳ್ಳಿ.
1: ಸರಿ ಮಗು. ಅಂಗಣ್ಣ ಮಂಗಣ್ಣ, ಅಂಗಿ ಬಿಚ್ಕೊಂಡು ನುಂಗಣ್ಣ,
4: ಬಾಳೆಹಣ್ಣು.
1: ಸರಿ ಮಗು. ಈಗ ಅದ್ವಿಕನಿಗೆ ಬೆಸ್ಟ್ ಫ್ರೆಂಡ್ ಯಾರು?
4: ತ್ರಿಷಾ.
1: ತ್ರಿಷಾ? ತ್ರಿಷಾ ಯಾಕೆ ನಿಂಗೆ ಬೆಸ್ಟ್ ಫ್ರೆಂಡ್?
4: ಅವಳ ಮನೆಗೆ ನಾನು ಹೋಗಿದ್ದೆ, ಅವಳು ನನ್ನ ಮನೆಗೆ ಬಂದಿದ್ದಾಳೆ. ಅವಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಅದಕ್ಕೆ.
1: ಹೌದಾ? ಈಗ ನೀ ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದ್ಯಾ?
4: ನಾನು ಸುಬ್ರಹ್ಮಣ್ಯಕ್ಕೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಕಾರ್ಕಳ ದೇವಸ್ಥಾನಕ್ಕೆ, ಮಾಣಿಕೋಳ ದೇವಸ್ಥಾನಕ್ಕೆ ಹೋಗಿದ್ದೆ.
1: ಹೌದಾ? ಹಬ್ಬಕ್ಕೆಲ್ಲ ಹೋಗಿಲ್ವಾ?
4: ಹಬ್ಬಕ್ಕೆ, ಮಾಣಿಕೋಳ ಹಬ್ಬಕ್ಕೆ ಮಾತ್ರ ಹೋಗಿದ್ದು.
1: ಹೌದಾ? ನಿಂಗೀಗ ಅಮ್ಮ ಮಾಡುವ ತಿಂಡಿಯಲ್ಲಿ ತುಂಬಾ ಇಷ್ಟವಾದ ತಿಂಡಿ ಚಪಾತಿ ಅಂತ ಹೇಳಿದೆ, ಹಾಗೆ ನಿಂಗೆ ಇಷ್ಟ ಇಲ್ಲದ ತಿಂಡಿ ಯಾವ್ದು?
4: ದೋಸೆ.
1: ದೋಸೆ ಅಂದ್ರೆ ನಿಂಗೆ ಇಷ್ಟ ಇಲ್ವಾ? ಈಗ ನಿಮ್ಮನೆಯಲ್ಲಿ ಹೂವಿನ ಗಿಡ ಎಲ್ಲ ನೆಟ್ಟಿದ್ರ? ಎಂತೆಲ್ಲ ಹೂವಿನ ಗಿಡ ಇತ್ತು ನಿಮ್ಮನೆಗೆ?
4: ಮಲ್ಲಿಗೆ, ಗುಲಾಬಿ, ದಾಸವಾಳ.
1: ಈಗ ನಿಂಗೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರು ಗೊತ್ತಾ? ಹೇಳ್ ಮಗು, ಎಂತೆಲ್ಲ ಗೊತ್ತ ಹೇಳ?
4: ಸಿಂಹ, ಚಿರತೆ, ಹುಲಿ, ಆನೆ.
1: ವೆರಿ ಗುಡ್. ಈಗ ಮನೆಯಲ್ಲಿ ವಾಸಿಸುವಂತ, ಊರಲ್ಲಿ ಅಂದ್ರೆ ಮನೆಯಲ್ಲಿ ಅಂತ ಹೇಳಿದ್ರೆ ಊರಲ್ಲಿ ವಾಸಿಸುವಂತ ಒಂದಿಷ್ಟು ಪ್ರಾಣಿಗಳ ಹೆಸರು ಹೇಳ್ತೀಯ?
4: ದನ, ಬೆಕ್ಕು, ನಾಯಿ.
1: ಅಷ್ಟೇನಾ? ಈಗ ಪಕ್ಷಿಗಳ ಹೆಸರು ಗೊತ್ತಾ? ಹೇಳ್ ಮಗ್ಗು.
4: ಕೋಳಿ, ಕೋಗಿಲೆ.
1: ಈ ಕೋಗಿಲೆ ನಿಮ್ಮನೆ ಹತ್ರ ಎಲ್ಲ ಬಂದು ಹಾಡತ್ತಾ?
4: ಇಲ್ಲ.
1: ಇಲ್ವಾ? ನಿಮ್ಮನೆಯಲ್ಲಿ ಎಂತೆಲ್ಲ ಹಣ್ಣುಗಳ ಇತ್ತು, ಗಿಡ ಇತ್ತು ಮನೆ ಹತ್ರ ಸುತ್ತಮುತ್ತ?
4: ಮಾವಿನ ಮರ, ಸೀತಾಫಲ.
1: ಅಷ್ಟೇನಾ? ಈಗ ಒಗಟುಗಳನ್ನು ಮುಂದುವರಿಸ್ತಾ, ಕಲ್ಲು ಇಲ್ಲದ ಬೆಟ್ಟ, ಮರಳು ಇಲ್ಲದ ಮರುಭೂಮಿ, ಹಾಗಾದ್ರೆ ನಾನು ಯಾರು?
4: ತೆಂಗಿನಕಾಯಿ.
1: ತೆಂಗಿನಕಾಯಿ ಅಲ್ಲ ಮಗುವದ, ಭೂಪಟ. ಆಯ್ತಾ? ಒಂದು ಮಡಿಕೆ, ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ.
4: ತೆಂಗಿನಕಾಯಿ.
1: ಸರಿ ಮಗು. ಸಾವಿರ ಮಕ್ಕಳಿಗೆ ಒಂದೇ ಉಡಿದಾರ?
4: ಹೊರಕೆ.
1: ಸರಿ. ಕೈಗೆ ಹಾಕದ ಬಳೆ ಯಾವುದು?
4: ಕೋಡ್ಬಳೆ.
1: ಸರಿ ಮಗ, ತುಂಬಾ ಚಂದ ಮಾಡಿ ಆನ್ಸರ್ ಕೊಟ್ಟಿದ್ಯಾ, ಲೈಕ್ ಮಾಡಿ ಮಾತಾಡಿದ್ಯಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
4: ಧನ್ಯವಾದಗಳು. ಸರ್, ನಾನೊಂದು ಕತೆ ಹೇಳ?
1: ಕತೆ ಹೇಳ್ತೀಯ? ಹೇಳ್ಕಂಬಂಗಾರೆ.
4: ರಾಜಮಂತು ಮೂರು ಮಂತ್ರಿಗಳು, ಒಂದು ದೊಡ್ಡ ರಾಜನ ಆಸ್ಥಾನ. ಅಲ್ಲಿ ಒಬ್ಬ ರಾಜನಿದ್ದ, ಅವನ ಬಳಿ ಮೂರು ಮಂತ್ರಿಗಳಿದ್ದರು. ಅದರಲ್ಲಿ ಕೆಲವರು ಒಳ್ಳೆಯವರು, ಇನ್ನು ಕೆಲವರು ಕುತಂತ್ರಿಗಳು. ಯಾರು ಹೇಗೆ ಅನ್ನೋದು ರಾಜನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು. ಅದಕ್ಕೆ ಅವನು ಯಾರು ಹೇಗೆ ಅಂತ ಪರೀಕ್ಷೆ ಮಾಡೋದಕ್ಕೆ ಒಂದು ದಿನ ಮೂರು ಜನರ ಕೈಯಲ್ಲಿ ಒಂದೊಂದು ಚೀಲವನ್ನು ಕೊಡುತ್ತಾನೆ. ನಮ್ಮ ತೋಟದಲ್ಲಿರುವ ಹಣ್ಣನ್ನು ಆರಿಸಿ ಕೊಯ್ದು ಚೀಲದಲ್ಲಿ ತುಂಬಿಸಿಕೊಂಡು ತರಬೇಕು ಅಂತ ಹೇಳುತ್ತಾನೆ. ಸರಿ ಅಂತ ಮೂರು ಮಂತ್ರಿಗಳು ತೋಟಕ್ಕೆ ಹೋಗುತ್ತಾರೆ. ಮೊದಲನೆಯವನು ತುಂಬಾ ಪ್ರಾಮಾಣಿಕವಾಗಿ ರಾಜರು ಹೇಳಿದ್ದಾರೆ, ಒಳ್ಳೊಳ್ಳೆ ಹಣ್ಣನ್ನು ಆರಿಸಿ ಕೊಯ್ದು ತರಬೇಕು ಅಂತ ಯೋಚಿಸಿ ಅವನು ಕಷ್ಟಪಟ್ಟು ಒಳ್ಳೆ ಹಣ್ಣನ್ನು ಆರಿಸಿ ಕೊಯ್ದು ತನ್ನ ಚೀಲದಲ್ಲಿ ತುಂಬಿಸಿಕೊಳ್ಳುತ್ತಾನೆ. ಎರಡೂ ಅವನು ತನ್ನ ಕುತಂತ್ರ ಬುದ್ಧಿ ಸ್ವಲ್ಪ ಉಪಯೋಗಿಸಿ ರಾಜರು ಎಲ್ಲಿ ಪೂರ್ತಿ ನೋಡುತ್ತಾರೆ ಎಂದು ಕೊಳತ ಹಣ್ಣುಗಳನ್ನು, ಹಕ್ಕಿ ತಿಂದಿರುವ ಹಣ್ಣುಗಳನ್ನು, ಹಾಳಾಗಿರುವ ಹಣ್ಣುಗಳನ್ನ ಕೆಳಗೆ ಹಾಕಿಕೊಂಡು ಮೇಲೆ ಮಾತ್ರ ಒಳ್ಳೆಯ ಹಣ್ಣನ್ನು ಚೀಲದಲ್ಲಿ ಹಾಕಿಕೊಳ್ಳುತ್ತಾನೆ. ಮೂರನೆಯವನನ್ನು ಕೇಳುತ್ತೀರಾ? ತುಂಬಾ ಸೋಮಾರಿ ಮತ್ತೆ ಕುತಂತ್ರಿ. ರಾಜರು ಎಲ್ಲಿ ಚೀಲವನ್ನು ಬಿಚ್ಚಿ ನೋಡುತ್ತಾರೆ, ಕಸ ಕಡ್ಡಿ ಮುಳ್ಳುಗಳನ್ನೆಲ್ಲ ಚೀಲದಲ್ಲಿ ತುಂಬಿಸಿಕೊಳ್ಳುತ್ತಾರೆ. ಮೂರು ಜನ ಮಂತ್ರಿಗಳು ತಮ್ಮ ತಮ್ಮ ಚೀಲವನ್ನು ಹೊತ್ತುಕೊಂಡು ಆಸನಕ್ಕೆ ಬರುತ್ತಾರೆ, ರಾಜನ ಮುಂದೆ ಇಡುತ್ತಾರೆ. ರಾಜ ಕುತಂತ್ರಿಗಳಿಗೆ ಪಾಠ ಕಲಿಸಬೇಕು ಅಂತ ಸೇವಕರನ್ನು ಕರೆದು, ನೋಡಿ ಈ ಮೂರು ಮಂತ್ರಿಗಳನ್ನು ಒಂದೊಂದು ಕೋಣೆಯೊಳಗೆ ಹಾಕಿರಿ, ಅವರು ತಂದ ಚೀಲವನ್ನು ಅವರ ಹತ್ತಿರ ಇಡಿ, ನೀವು ಅವರಿಗೆ ಊಟ ಕೊಡಬೇಡಿ, ಅವರು ತಂದ ಹಣ್ಣಿನಲ್ಲೇ ಅವರು ಹೊಟ್ಟೆ ತುಂಬಿಸಿಕೊಳ್ಳಲಿ ಅಂತ ಹೇಳುತ್ತಾನೆ. ಸರಿ ಅಂತ ಸೇವಕರು ಹಾಗೆ ಮಾಡುತ್ತಾರೆ. ಅದರಲ್ಲಿ ತುಂಬಾ ಪ್ರಾಮಾಣಿಕತೆಯಿಂದ ಒಳ್ಳೆ ಹಣ್ಣನ್ನು ಆರಿಸಿ ತಂದವನು ಅದನ್ನೇ ತಿಂದು ತುಂಬಾ ಆರೋಗ್ಯವಂತನಾಗಿ ಬರುತ್ತಾನೆ. ಕೊಳತ ಹಣ್ಣನ್ನು ತಿಂದವನು ಅದೇ ಹಣ್ಣನ್ನು ತಿಂದು ರೋಗಿಯಾಗಿ ಹೊರಗಡೆ ಬರುತ್ತಾನೆ. ಬರಿ ಕಸ ಕಡ್ಡಿ ಮುಳ್ಳನ್ನು ತಂದವನು ಅದನ್ನು ತಿನ್ನೋಕಾಗದೆ ಹೊಟ್ಟೆ ಹಸಿವಿನಿಂದ ನಿಂತ್ರಾಡನಾಗಿ ಹೊರಗಡೆ ಬರುತ್ತಾನೆ. ಇದರ ನೀತಿ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರತಿಫಲ.
1: ಅದ್ವಿಕಾ, ತುಂಬಾ ಖುಷಿ ಆಯ್ತಾಯ್ತಾ, ಒಂದು ಚಂದದ ನೀತಿ ಕತೆ ಹೇಳಿದ್ಯಾ, ಹಾಗೆ ಒಗಟುಗಳನ್ನು ಬಿಡಿಸಿದ್ಯಾ, ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
4: ಧನ್ಯವಾದಗಳು.
1: ಅದ್ವಿಕಾ ಪುಟ್ಟಿ ಕಾಲ್ ಮಾಡಿದಳು, ತುಂಬಾ ಚಂದ ಮಾಡಿ ಮಾತಾಡಿದಾಳಲ್ದ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು ಅಂತ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಆಯ್ತಾ. ಮುದ್ದು ಮುದ್ದಾಗಿ ಮಾತಾಡುವ ಮುದ್ದು ಮನಸ್ಸಿನ ಮುದ್ದು ಕಂದಮ್ಮಗಳ ಮಾತಿನ ಲಟಪಟಿ ಇಂದಿನ ಒಗಟು ಬಿಡಿಸುವ ಕಾರ್ಯಕ್ರಮದಲ್ಲಿ. ಮಕ್ಕಳೇ, ನಿಮ್ಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಮಕ್ಕಳೇ, ನಿಮ್ಮ ಮಾತುಗಳಿಗೆ ಮಾತಿನ ತೋರಣ ನಮ್ಮ ರೇಡಿಯೋ ಕುಂದಾಪುರದ ಚಿನ್ನರ ಚಿಲಿಪಿಲಿ. ಇದು ಮುದ್ದು ಕಂದಮ್ಮಗಳ ಮಾತಿನ ಮಂಟಪ. ಮಕ್ಕಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಮ್ಗೆ ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ. ಮಕ್ಕಳೇ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ, ಹರಟೆ ಹೊಡೆಯಿರಿ, ಹಾಗೆ ನಿಮ್ಗೆ ಏನ್ ಗೊತ್ತೋ ಅದನ್ನ ನನಗೆ ಹೇಳಿ ಆಯ್ತಾ. ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿ ಕಂಬ. ಹಂಗೆ ಹೇಳ್ತಾ ಇರುವಾಗ್ಲೇ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಾಮಂಗರಲ್ದ. ಹಲೋ.
5: ಹಲೋ,
1: ಯಾರಿದು?
5: ಪಂಚಮಿ.
1: ಪಂಚಮಿ, ಎಲ್ಲಿಂದ ಮುಗ್ಗು?
5: ನಾವು ಕೋಣಕಿ ಹಾಸನ ಬೇರಿಂದ ಮಾತನಾಡ್ತಿದ್ದೇವೆ.
1: ಹೌದಾ? ಪಂಚಮಿಗೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ಯಾ?
5: ಐದ್ ಪಾಸ್ ಆರಾ.
1: ಪಂಚಮಿ, ನಿನ್ಗೆ ನಿನ್ ಕ್ಲಾಸ್ ಅಲ್ಲಿ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಯಾರ?
5: ಐಶ್ವರ್ಯ.
1: ಐಶ್ವರ್ಯನ ಯಾಕೆ ನಿಂಗೆ ಐಶ್ವರ್ಯನೇ ಇಷ್ಟ?
5: ಅಂದ್ರೆ ಒಂಚೂರು ಕ್ಲೋಸ್ ಆಗಿರ್ತಾಳೆ, ಈಗ ಕೇಳಿದ ನೋಟ್ಸ್ ಎಲ್ಲ ಕೊಡ್ತಾಳೆ.
1: ಹೌದಾ? ನಿಮ್ಗೆ ಈಗ ತುಂಬಾ ಇಷ್ಟವಾದ ಟೀಚರ್ ಯಾರು ನಿಮ್ ಕ್ಲಾಸ್ ಟೀಚರ್ ಅಲ್ಲಿ?
5: ಕ್ಲಾಸ್ ಟೀಚರ್ ಅಲ್ಲಿ ಸುಪ್ರೀತಾ ಟೀಚರ್.
1: ಹೌದಾ? ಅವ್ರು ಯಾವ ಸಬ್ಜೆಕ್ಟ್ ಪಾಠ ಮಾಡ್ತಾರೆ?
5: ಮೊದ್ಲು ಇಂಗ್ಲಿಷ್ ಮಾಡ್ತಾ ಇದ್ರು.
1: ಹೌದಾ? ಈಗ
5: ಅವ್ರು ಶಾಲೆ ಬಿಟ್ಟು ಹೋಗಿದ್ದಾರೆ.
1: ಹೌದಾ? ಈಗ ಪಂಚಮಿ, ನಿನ್ಗೆ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಹೋಗ್ತೆ, ನೀನ್ ಆನ್ಸರ್ ಕೊಡ್ಬೇಕಾಯ್ತಾ? ನೀನೀಗ ರಜೆಯಲ್ಲೆಲ್ಲ ಎಲ್ಲಿ ಹೋಗಿದ್ಯಾ?
5: ಹೋಗಿಲ್ಲ, ಇನ್ನು ಮುಂದೆ ಹೋಗ್ಬೇಕು.
1: ಹೌದಾ? ಈಗ ಏನಂತ ಹೇಳಿದ್ರೆ, ಮೇಲೆ ಹಸಿರು, ಒಳಗೆ ಕೆಂಪು, ತಿಂದರೆ ತಂಪು.
5: ಕಲ್ಲಂಗಡಿ ಹಣ್ಣು.
1: ಸರಿ ಮಗು. ಕಿರಿ ಮನೆಗೆ ಚಿನ್ನದ ಬೀಗ.
5: ಮೂಗುತಿ.
1: ಕಪ್ಪೆ ಮುಟ್ಟದ ಕೈಲಾಸದ ನೀರು.
5: ಗೊತ್ತಿಲ್ಲ.
1: ಅದು ಎಳೆನೀರು ಅಂತ ಹೇಳ್ತಾರಲ್ಲ, ಬೊಂಡ, ಅದಾಯ್ತಾ? ಸಾವಿರ ಗಿಳಿಗಳಿಗೆ ಒಂದೇ ಕೊಕ್ಕು.
5: ಸಾವಿರ ಗಿಳಿಗಳಿಗೆ
1: ಒಂದೇ ಕೊಕ್ಕು.
5: ಹಿಡಿಸುಡಿ.
1: ಅದು ಬಾಳೆ ಕೊನೆ ಆಯ್ತ ಮುಗ್ಗು. ಈಗ ಪಂಚಮಿಗೆ ಮನೆಯಲ್ಲಿ ಅಮ್ಮ ಮಾಡುವ ಇಷ್ಟವಾದ ತಿಂಡಿ ಯಾವುದು?
5: ಪಲಾವ್.
1: ಪಲಾವಾ? ಈಗ ನಿನ್ಗೆ ಜಾಸ್ತಿ ಇಷ್ಟ ಯಾರ, ಅಮ್ಮನ ಪಪ್ಪನ?
5: ಅಮ್ಮ.
1: ಅಮ್ಮನ? ಯಾಕೆ ನಿಂಗೆ ಅಮ್ಮ ಇಷ್ಟ?
5: ಹೇಳಿದ್ದನ್ನೆಲ್ಲ ಕೊಡಿಸ್ತಾಳೆ, ಹೇಳಿ ತಿಂಡಿನೆಲ್ಲ ಮಾಡ್ತಾಳೆ.
1: ಓ, ಹಾಗಾಗಿ ನಿಂಗೆ ಅಮ್ಮ ಇಷ್ಟ. ಪಪ್ಪ ನೀನು ಎಲ್ಲೂ ಕರ್ಕೊಂಡು ಹೋಗಲ್ವಾ?
5: ಪಪ್ಪ ಇಲ್ಲ ನನಗೆ.
1: ಓ ಸಾರಿ ಮಗು. ಸಾವಿರ ಮಕ್ಕಳಿಗೆ ಒಂದೇ ಉಡಿದಾರ?
5: ಹಿಡಿ ಸುಡಿ.
1: ಹಾ ಸರಿ. ಸುಟ್ಟ ಹೆಣ ಮತ್ತೆ ಸುಡುತ್ತಾರೆ?
5: ಇದ್ದಿಲು.
1: ಸರಿ, ವೆರಿ ಗುಡ್. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಒಗಟು ಬಿಡಿಸುವ ಪ್ರಯತ್ನದ ಜೊತೆಗೆ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ. ನಂಗಂತೂ ತುಂಬಾ ಖುಷಿ ಆಯ್ತು ಮಗು, ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ?
5: ನಾನು ಹಳ್ಳಿ ಭಾಷೆಯಲ್ಲಿ ಮಾತಾಡ್ಬಹುದಾ?
1: ಮಾತಾಡ್ತೀಯಾ, ಮಾತಾಡ್ಕಂಬ.
5: ಏ ಗಂಗ್ಯಾ, ಈ ಸಲ ಎಂತ ಧಾನ್ಯ ಹಾಕ್ಲಿಯನ? ಹಾಕಿನ ಪದ್ದುವ ಉದ್ದ ಚೊಲ್ಲಿದೆ, ಪಡು ಬೈಲ 20 ನೀ ನೆಲಗಡ್ಲೆ ಹಾಕಿದೆ, ನೀನಂತ ಹಾಕ್ಲೇನ? ನಾನ ತಗ್ಗಿಂಬೈಲ್ ಗುಮ್ಮಿ ಹತ್ರ ಉದ್ದ ಹಾಕಿನ, ಮಳಿಗೆ ಎಲ್ಲ ಕೊಳ್ತೋಯ್ತ. ನಂದು ಹಂಗೆಯ ಚೂರ್ ಚೂರ್ ಹಾಳೈತ್, ಈಗ ಗೆದ್ದಿ ಕಾಂಬುಕೆ ಅಡಿಯ ಮರೈತಿ, ಫುಲ್ ಹುಲ್ಲುಟ್ಟಿತ. ಮಳಿ ಬಂತಾ ಇಲ್ಲ ನಂಗ ಒಂದ್ ಬ್ಯಾಜರಿಲ್ಲ. ನಂಗ ಈ ಸತಿ ಬ್ಯಾಸಾಯ್ ಒಳ್ಳೆ ಆಯ್ತ, ಧಾನ್ಯ ಎಲ್ಲ ಕೊಳ್ತೋಯ್ತು. ಕಾಣ್ಕ ಇನ್ ಎಂತ ಮಾಡುದಂದಳಿ ಕಾಣ್ಕ. ನಿನ್ ಗಂಡ ಕೇಶವ ಮನೆಗಿದ್ನ ಅಲ್ಯನ? ಸುಮ್ನೆ ಮನೆಗೆ ಐಕಂಕಿಂತ ಇನ್ ಎಂತದಾದ್ರು ನೋಡು ಕೇಳು ಕತಿಲ್ಯನ? ಖರ್ಚಿಗೆ ಆಗ್ತೌದ ಸುಮ್ನೆ ಗೆದ್ದಿನೆಲ್ಲ ಹೊಡ್ಕೊಡುದಿ ಅಂತ ಕೇಳ. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಮಗ, ನಮ್ಮ ಕುಂದಾಪುರ ಕನ್ನಡದ ಮಾತುಕತೆ ತುಂಬಾ ಚಂದ ಮಾಡಿ ಹೇಳಿದ್ಯಾಯ್ತಾ? ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
5: ಥ್ಯಾಂಕ್ ಯು.
1: ಪಂಚಮಿ ಪುಟ್ಟಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳೆ. ಅವಳು ಮಾತುಗಳನ್ನು ಕೇಳ್ತಾ ಇದ್ರೆ ನನಗೂ ನಮ್ಮ ಮನೆಯ ಪುಟಾಣಿಯೊಂದು ಯಾವಾಗಲೂ ಒಂದು ಹಾಡನ್ನು ಹೇಳ್ತಾ ಇರೋದು ನೆನಪಾಯ್ತಾಯ್ತಾ? ಅವಳ ಹೆಸರು ಪದ್ದು, ಬುದ್ಧಿ ಇಲ್ಲ ಪೆದ್ದು, ಮನೆಯಲ್ಲೆಲ್ಲ ಮುದ್ದು, ತಿನ್ನುವುದೆಲ್ಲ ಕದ್ದು, ಒಮ್ಮೆ ಸಿಕ್ಕಿ ಬಿದ್ದು, ಬಿತ್ತು ನಾಲ್ಕು ಗುದ್ದು. ಹೌದು, ಈ ಮುದ್ದು ಕಂದಮ್ಮಗಳ ಮಾತಿಗೆ ಪೆದ್ದು ಪೆದ್ದಾಗಿ ಕುಳಿತಿದ್ದೇನೆ ನಾನು, ನಿಮ್ಮಣ್ಣ ಸುಬ್ಬಣ್ಣ. ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತಾಡುವ ಪುಟಾಣಿಗಳಿಗೆ ಒಂದು ಬಹುಮಾನ ಕೂಡ ಇದೆ ಆಯ್ತಾ? ಬಹುಮಾನ ಯಾರು ಕೊಡ್ತಾ ಇದ್ದಾರೆ ಗೊತ್ತಾ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ಕಂಟ್ರೋಲರ್ ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಒಂದು ಬಹುಮಾನ ಸಿಗುತ್ತೆ. ಹಾಗಿದ್ಮೇಲೆ ಬೇಗ ಬೇಗ ಕಾಲ್ ಮಾಡಿ ಮಕ್ಕಳೇ, ಕಾಲ್ ಮಾಡಿದ್ರೆ ಸಾಲದು. ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮನಸ್ಸು ಬಿಚ್ಚಿ ಬಾಯಿ ತುಂಬ ಪ್ರೀತಿಯಿಂದ ಎರಡು ಮಾತಾಡಿ ಕಂಬ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತೇಳಿ ಕಾಮಂಗಾರೆ? ಹಲೋ.
6: ಹಲೋ,
1: ಯಾರಿದು?
6: ಅನನ್ಯ ಗಾಣಿಗ ಕಟ್ಬಾಲ್ತೂರ್.
1: ಕಟ್ಬಾಲ್ತೂರಿಂದ ಅನನ್ಯ ಗಾಣಿಗ. ಅನನ್ಯ, ನಿನ್ಗೆ ಒಗಟುಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ?
6: ಹಾ, ತುಂಬಾ ಇಷ್ಟ.
1: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಂಗೆ ಒಂದಿಷ್ಟು ಒಗಟುಗಳನ್ನ ಕೇಳ್ತಾ ಇತ್ತಾ?
6: ಹಾ.
1: ಈಗ ನೀನು ಅದಕ್ಕೆ ಆನ್ಸರ್ ಕೊಡ್ತಾ ಹೋಗ್ಬೇಕ, ಹಾಗೆ ಮಧ್ಯೆ ಒಂದಿಷ್ಟು ಮಾತುಕತೆ ಮಾಡು ಆಯ್ತಾ? ಅನ್ನ, ನಿನಗೀಗ ಓದುದು ಅಂತ ಹೇಳಿದ್ರೆ ತುಂಬಾ ಇಷ್ಟನಾ ಕಷ್ಟನಾ?
6: ತುಂಬಾ ಇಷ್ಟ.
1: ಹೌದಾ? ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀಗ?
6: 10 ತರಗತಿಯಲ್ಲಿ ಓದ್ತಾ ಇದ್ದೆ.
1: ಹೌದಾ? ಈಗ ಹಸಿರು ಕೋಲಿಗೆ ಮುತ್ತಿನ ತುರಾಯಿ?
6: ಜೋಳದ ತೆನೆ.
1: ವೆರಿ ಗುಡ್. ಊರಿಗೆಲ್ಲ ಒಂದೇ ಕಂಬಳಿ?
6: ಆಕಾಶ.
1: ಈಗ ಅನನ್ಯ ಮೊಬೈಲ್ ತುಂಬಾ ನೋಡ್ತಾಳಂತೆ, ಹೌದಾ?
6: ಇಲ್ಲ, ಮೊಬೈಲ್ ನೋಡುದಿಲ್ಲ.
1: ಹೌದಾ? ಈಗ ಪರಿಸರ ಅಂತ ಹೇಳಿದ್ರೆ ನಿಂಗೆ ಏನ್ ನೆನಪಾಗತ್ತೆ?
6: ಪರಿಸರ ಅಂದ್ರೆ ನಂಗ್ ತುಂಬಾ ಇಷ್ಟ, ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲವೂ ಇಷ್ಟ. ಆದ್ರೆ ಈಗ ಸ್ವಲ್ಪ ಪರಿಸರ ಮಲಿನ ಆಗ್ತಿತ್ತು, ಯಾಕಂದ್ರೆ ಎಲ್ಲ ಪ್ಲಾಸ್ಟಿಕ್ ಬಿಸಾಕ್ತ್ರ, ಅದೆಲ್ಲ ಮಾಡುಕಾಗ. ಆ ಪ್ಲಾಸ್ಟಿಕ್ ಬಿಸಾಕುದ್ನೆಲ್ಲ ತಡೆಗಟ್ಟುಕ್ ನಾನು ಒಬ್ಳ ಕೈಯಾಗಾತಿಲ್ಲ, ಎಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಅದನ್ನೆಲ್ಲ ತಡೆಗಟ್ಟುಕ್ ಆಗ್ತ.
1: ವೆರಿ ಗುಡ್ ಮಗು. ಯಾಕಂತ ಹೇಳಿದ್ರೆ ಒಂದ್ ಕೈ ತಟ್ಟಿದ್ರೆ ಚಪ್ಪಾಳೆ ಆಗಲ್ಲ ಆಯ್ತಾ? ನಮ್ಮಂತವ್ರು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಮ್ಮ ಪರಿಸರವನ್ನ ಸುಂದರವಾಗಿ ಇಡ್ಬಹುದು ಅಲ್ದಾ? ಈಗ ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ
6: ಕುಂಕುಮ.
1: ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ಗಾಳಿ ಆಯ್ತಾ? ಒಂಟಿ ಕಾಲಿನ ಕುಂಟ ನಾನು ಯಾರು?
6: ಬುಗುರೆ.
1: ವೆರಿ ಗುಡ್ ಅನನ್ಯ. ಈಗ ಅನನ್ಯ ಫ್ರೀ ಇದ್ದವಾಗ ಎಂತ ಮಾಡ್ತೀಯಾ?
6: ನಾನು ಯಕ್ಷಗಾನ ಮಾಡ್ತೆ.
1: ಹೌದಾ? ಯಕ್ಷಗಾನ ಕಲಿತಿದ್ಯಾ?
6: ಹಾ, ನಾನು ಯಕ್ಷಗಾನದಲ್ಲಿ ತುಂಬಾ ವೇಷ ಮಾಡಿದೆ.
1: ವೆರಿ ಗುಡ್ ಅನನ್ಯ. ನಿಮ್ಗೆ ಈಗ ಯಕ್ಷಗಾನಕ್ಕೆ ಪ್ರೇರಣೆ ಯಾರು?
6: ಯಕ್ಷಗಾನಕ್ಕೆ ಪ್ರೇರಣೆ ನನ್ನ ಪಪ್ಪ, ಅವ್ರು ಜಗನ್ನಾಥ ಗಾಣಿಗ ಅಂತ, ಅವರು ಹವ್ಯಾಸಿ ಯಕ್ಷಗಾನ ಕಲಾವಿದ್ರು.
1: ಹೌದಾ? ನಿನ್ ಗುರುಗಳು ಯಾರು? ಯಕ್ಷಗಾನ ಕಲಾವಿದೆ ಆಗ್ಬೇಕಂತ ಹೇಳಿದ್ರೆ ಒಂದು ಗುರುಗಳು ಬೇಕಲ್ಲ, ನಿನ್ನ ಗುರುಗಳು ಯಾರು?
6: ನಂಗ್ ಮೊದಲಿಗೆ ಗುರುಗಳದ್ ನವೀನ್ ಕೋಟ, ಸಂಘದಲ್ಲಿ ಕಲ್ತದ್ ನಾನು ಫಸ್ಟ್. ಅವ್ರ ಇಲ್ಲಿ ಶಂಕರಪ್ಪನ ಕೋಡ್ಲಲ್ಲಿ ಯಕ್ಷಗಾನ ಸಂಘ ಮಾಡಿರು, ಅಲ್ಲ ಫಸ್ಟ್ ಕಲ್ತದ್ದ. ಕಡೆಗ್ ಶಾಲೆಗೆ ಹೋಗ್ ಶುರು ಮಾಡಿದ್ರ ಮೇಲೆ ಶಾಲೆಯಲ್ಲಿ ಪ್ರಸಾದ್ ಕುಮಾರ್ ಮುಗಿಬೆಟ್ಟ ಅಂತ ಅವ್ರಲ್ಲಿ ಕಲ್ತದ್ದ.
1: ಹೌದಾ? ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದ್ ಯಕ್ಷಗಾನದ ಜಲಕ್ ಹೇಳ್ತೀಯಾ?
6: ಹಾ, ಅಡ್ಡಿಲ್ಲ
1: ಹೇಳ್ ಮಗು.
6: ಈಗ ದೇವಿ ಮತ್ಮಿಯಲ್ಲಿ ವಿದ್ಯುನ್ಮಾಲಿ ಬಗ್ಗೆ ಹೇಳುದ. ಓಹೋಯ್, ಮೆರೆಯುತ್ತಿರುವ ಈ ಪಾತಾಳ ಲೋಕದ ಧನುಜ ಸಾಮ್ರಾಟನಾಗಿ ವಿಜೃಂಭಿಸುತ್ತಿರುವ ಈ ವಿದ್ಯುನ್ಮಾಲಿಯ ಹೆಸರನ್ನು ಕೇಳಿದರೆ ಸಮಸ್ತ ಲೋಕಗಳು ತಲ್ಲಣಿಸುತ್ತವೆ ಎಂದಿನಂತೆ ಓಲಗ ಶಾಲೆಯನ್ನು ಬಂದು ಸೇರಿದ ಹಾಗಾಗಿದೆ. ವಿಶೇಷವೇನಾದರೂ ಇದ್ದರೆ ಸಭೆಗೆ ಬರಲಿ ನೋಡೋಣ. ಅಲ್ಲಿಗೆ ದೂತನ ಆಗಮನ. ದೂತ ಬಳಿರಿ ಶಹಬಾಸ್, ಎಂತಹ ಸುವಾರ್ತೆಯನ್ನು ಹೊತ್ತು ತಂದೆ. ಇದು ನನ್ನ ಪಾಲಿನ ಸೌಭಾಗ್ಯ ವಿಶೇಷವೇ ಸರಿ. ದೈತ್ಯಕುಲ ಸಾಮ್ರಾಜ್ಞಿಯಾದ ದಿದದೇವಿಯ ಸುಕುಮಾರಿ ಮಾಲಿನಿಯನ್ನು ವರಿಸುವುದು ನನ್ನ ಸುಕೃತ ಫಲ ಖಂಡಿತ. ಹಾಗಾಗಿ ದೈತ್ಯ ದಿಬ್ಬಣ ಸಿದ್ಧವಾಗಿದೆ, ನಡೆಯೋಣ ಶೋಣಿತದತ್ತ. ಅಲ್ಲಿಗೆ ಶೋಣಿತಾಪುರಕ್ಕೆ ಹೋಗಿ ದಿಬ್ಬಣ ಸಭಿತರಾಗಿ ಬಂದು ದಿದಿದೇವಿಯ ಸುಕುಮಾರಿ ಮಾಲಿನಿಯನ್ನು ಸಂಭ್ರಮದಿಂದ ವರಿಸಿ ಬಹುಕಾಲ ಕಳೆದು ಹೋಯಿತು. ನಮ್ಮ ದಾಂಪತ್ಯದ ಫಲರೂಪವೆಂಬಂತೆಯೇ ಮಗನೋರ್ವ ಜನಿಸಿದ್ದಾನೆ. ಹುಟ್ಟಿದ ಮಗ ಮಹಿಷರೂಪಿಯಾದರೂ ಜಾಣನಾಗಿ ಬೆಳೆಯುತ್ತಿದ್ದಾನೆ. ನನ್ನ ಗುರಿ ಏನಿದ್ದರೂ ಸ್ವರ್ಗವನ್ನು ಸೆಳೆಯುವುದು. ಯಾರಲ್ಲಿ ವೀರ ಸೇನಾಪತಿಗಳು, ಹೀಗೆ ಬನ್ನಿ. ವೀರ ಸೇನಾಪತಿಗಳ ಆಗಮನ. ವೀರ ಸೇನಾಪತಿಗಳೇ, ನಮ್ಮ ಬದ್ಧ ವೈರಿಗಳಾದ ಆ ಸುರನನ್ನು ಬಗ್ಗುಬಡಿದು ದೇವ ಸಿಂಹಾಸನವನ್ನು ವಶಪಡಿಸಿಕೊಳ್ಳಬೇಕೆನ್ನುವುದು ನನ್ನ ಬಹುಕಾಲದ ಹುಂಗನಸು. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ದೈತ್ಯ ಸೇನಾಬಲವನ್ನು ಕೂಡಿಕೊಂಡು ಸ್ವರ್ಗಕ್ಕೆ ಮುತ್ತಿಗೆ ಹಾಕೋಣ. ಸ್ವರ್ಗಕ್ಕೆ ಮುತ್ತಿಗೆ ಹಾಕುವಾಗ ದೇವೇಂದ್ರನು ಮತ್ತು ವಿದ್ಯುನ್ಮಾಲಿಯ ಮುಖ್ಯಮುಖಿ. ಎಲ್ಲಾ ದೇವೇಂದ್ರ, ಸಹಜವಾಗಿ ಹಿರಿತಾಯಿಯ ಮಕ್ಕಳಾದ ನಮಗೆ ಸಿಗಬೇಕಾದ ಸುರಗದ್ದುಗೆಯನ್ನು ಏರಿ ಮೆರೆಯುತ್ತಿರುವೆಯಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಸ್ವರ್ಗವನ್ನು ಬಿಟ್ಟು ಶರಣಾಗು. ಅಲ್ಲಿಗೆ ವಿದ್ಯುನ್ಮಾಲಿ ದೇವೇಂದ್ರನನ್ನು ಸೋಲಿಸುತ್ತಾನೆ. ಆಗ ಯಕ್ಷನೆಂಬ ರಾಕ್ಷಸ ಮೋಸದಿಂದ ಬಂದು ವಿದ್ಯುನ್ಮಾಲಿಯನ್ನು ಮರಣ ಮಾಡುತ್ತಾನೆ. ಧನ್ಯವಾದಗಳು.
1: ವೆರಿ ಗುಡ್ ಅನನ್ಯ, ತುಂಬಾ ಖುಷಿ ಆಯ್ತು. ಇದೇ ರೀತಿ ನಿನ್ನ ಯಕ್ಷಗಾನ ಕಲೆ ಮುಂದುವರಿಯಲಿ, ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡು, ಮುಂದೊಂದು ದಿನ ಕೀರ್ತಿ ಹೆಸರು ನಿಂಗೆ ಸಿಗ್ಲಿ ಅನ್ನೋದೇ ನನ್ನ ಆಶಯ. ಆಯ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
6: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇಷ್ಟೊತ್ತು ಚಿನ್ನರ ಚಿಲಿಪಿಲಿ ಹಲೋ ಪುಟ್ಟ ಪುಟ್ಟಿ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಒಗಟುಗಳನ್ನು ಬಿಡಿಸುವಂತ ಕಾರ್ಯಕ್ರಮ ಕೇಂದ್ರ ಅಲ್ದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ನಿಮ್ಗೆ ರೇಡಿಯೋ ಕುಂದಾಪುರದ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಗೆ ಒಂದು ಬಹುಮಾನ ಕೂಡ ಇದೆ. ಆಯ್ತಾ, ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಬೈಲು ಹೆಮ್ಮಾಡಿ, ಇವರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ. ಈ ಬಹುಮಾನ ಹೇಗೆ ತಗೊಳ್ಳೋದು ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ರೆ ಮಕ್ಕಳೇ, ನಿಮ್ಗೆ ರೇಡಿಯೋ ಕುಂದಾಪುರ ಕಡೆಯಿಂದ ಕಾಲ್ ಬರುತ್ತೆ, ಆಮೇಲೆ ಬಂದು ನಿಮ್ಮ ಬಹುಮಾನವನ್ನು ತೆಗೆದುಕೊಂಡು ಹೋಗ್ಬಹುದಾಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಹಾಗೂ ನೆರವು ನೀಡಿದ್ದು ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ ಹಂಗಾರೆ ನಾನ್ ಹೋಯ್ ಬಪ್ದ, ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.

0: ಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಆರೋಗ್ಯ ವಿಭಾಗದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಗಣೇಶ್ ಭಟ್ಟ ಅವರು ಇದ್ದಾರೆ, ಮನವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಆರೋಗ್ಯ ವಿಭಾಗದ ಸರಣಿ ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ನಾವು ಮಾತಾಡ್ತಾ ಇರ್ಬೋದು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ತರದಲ್ಲಿ ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಶುಗರ್ ಬಗ್ಗೆ ಇಷ್ಟರಿಗೆ ಮಾತಾಡಿ ಆಯ್ತು. ಈಗ ಇನ್ನೊಂದು ಸಮಸ್ಯೆ, ಆಕ್ಚುಲಿ ಇದ್ರ ಹೆಸರು ಕೇಳಿದ್ರೆ ಎಲ್ಲರೂ ನಡುಗುತ್ತರು. ಈಗ ಚಣ್ ಮಗಿನಿಂದ ದೊಡ್ಡ ಹಳಿಯರವರೆಗೂ ಈ ಸಮಸ್ಯೆ ಇದೆ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ. ಡಾಕ್ಟರ್, ಈ ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತದೊತ್ತಡ ಯಾಕೆ ಶುರುವಾಗ್ತದೆ? ಹೆಚ್ಚಿನವರಿಗೆ ಈಗ ಅದೊಂದು ಸಾಮಾನ್ಯ ಆಗಿಬಿಟ್ಟಿತ್ತಲ್ಲ ಅಂತ.
3: ಅದೇ ಸಾಮಾನ್ಯ ಆಗಿಬಿಟ್ಟಿತ್ತಂತ ಹೇಳೋದಕ್ಕಿಂತ ಗರ್ಭಿಣಿ ಸ್ತ್ರೀಯರಲ್ಲ ಅದರ ಪ್ರಮಾಣ ಕಂಡುಹಿಡಿಯುವಿಕೆ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹೇಗಂದ್ರೆ ಈಗ ಮದುವೆ ಆಪು ವಯಸ್ಸೇ ಜಾಸ್ತಿ ಆಗಿದೆ. ಗರ್ಭಿಣಿಯರೆಲ್ಲ ಸ್ವಾಭಾವಿಕವಾಗಿ ಹೆಚ್ಚಾಗಿ ಸ್ಥೂಲಕಾಯತೆ ಇದೆ, ಅಂದ್ರೆ ಬೊಜ್ಜುತನ ಇದೆ. ವಯಸ್ಸಿಗೆ ಜಾಸ್ತಿ ಆಗ್ತಿದ್ದ ಹಂಗೆ ಸ್ಥೂಲಕಾಯತೆ ಜಾಸ್ತಿ ಆಗುದ್ರ ಜೊತೆಗೆ ನಮ್ಮ ಜೀವನ ಶೈಲಿನೂ ಹಾಗೆ ಇದೆ. ಆಹಾರ ನಮ್ದು ಏನು ಫುಡ್ ನಾವು ತಕೊಳ್ತೇವೆ ಅದು, ಮತ್ತೆ ನಿಯಮಿತ ಎಕ್ಸಸೈಸ್ ಇಲ್ಲ, ಇವೆಲ್ಲರ ಜೊತೆ ಜೊತೆಗೆ ಸ್ವಾಭಾವಿಕವಾಗಿ ಗರ್ಭಿಣಿಯರಲ್ಲಿ ಕೆಲವೊಂದಷ್ಟು ಜನರಿಗೆ ರಕ್ತದೊತ್ತಡ BP ಬರ್ತದೆ. BP ಅಂತ ಹೇಳಿದ್ರೆ ರಕ್ತದೊತ್ತಡ ಸ್ವಾಭಾವಿಕವಾಗಿ ಇರ್ಬೇಕು. ಅಧಿಕ ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್ ಅನ್ನೋದು ಸರಿಯಾದ ಪದ. ಆದ್ರೆ ಜನಕ್ಕೆ ನಾವು ಅಧಿಕ ರಕ್ತದೊತ್ತಡ ಅಂದ್ರೆ ಅರ್ಥವೇ ಆತಿಲ್ಲ, ಹಂಗಾಗಿ BP ಅಂತ ಹೇಳುವ.
2: ಎಸ್
3: ಸರಿ. ಈಗ BP ಹ್ಯಾಂಗ್ ಅಂತಂದ್ರೆ ಸ್ವಾಭಾವಿಕವಾಗಿ ಗರ್ಭಿಣಿಯರಲ್ಲೂ BP ಒಂದು ಸ್ವಲ್ಪ ಕಡಿಮೆನೆ ಆಗ್ತದೆ 3 ತಿಂಗಳಲ್ಲಿ 3-5 ತಿಂಗಳವರೆಗೆ. ಕೆಲವರಲ್ಲಿ ಏನಂತಂದ್ರೆ 5 ತಿಂಗಳಿಗೆ ಅದೇನ್ ಸ್ವಾಭಾವಿಕವಾಗಿ ಕಡಿಮೆ ಆಗ್ಬೇಕು ಅದು ಆಗುದಿಲ್ಲ. ಹಾಗೆ 6 ತಿಂಗಳ ನಂತರ 20 ವಾರಗಳ ನಂತರ ಸ್ವಾಭಾವಿಕವಾಗಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಆ ತರಹದ ಸಮಸ್ಯೆ ಇರುವವರಿಗೆ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡ ಇದೆ ಅಂತ ಹೇಳುವಂತದ್ದು. ಇದು ಯಾಕೆ ಬತ್ತು? ಸಾಮಾನ್ಯವಾಗಿ ಮಗುವಿಗೆ ಮತ್ತೆ ತಾಯಿಗೆ ಏನು ಒಂದು ಕನೆಕ್ಷನ್ ಡೆವಲಪ್ ಆಗುತ್ತೆ, ಪ್ಲಸೆಂಟ ಅಂತ ಹೇಳ್ತೇವೆ ಈ ಕಸ ಅಂತಾರಲ್ಲ, ಆ ಕಸ ಡೆವಲಪ್ ಆಗುದು ಚೆನ್ನಾಗಿ ಡೆವಲಪ್ ಆಗದೆ ಮಗುವಿಗೂ ತಾಯಿಗೂ ಕನೆಕ್ಷನ್ ಚೆನ್ನಾಗಿ ಆಗದೆ ಇದ್ದಾಗ ತಾಯಿಯಲ್ಲಿ ಅಧಿಕ ರಕ್ತದೊತ್ತಡ ಬತ್ತು.
2: ಓ
3: ಹೌದು. ಹ್ಯಾಂಗ್ ಅಂತ ಹೇಳ್ರಿ, ಈಗ ನೀವು ಚಾ ಮಾಡ್ತಾ ಇರ್ತೀರಿ ಮನೇಲಿ, ಚಾ ಸೋಸಕ್ ಒಂದ್ ಸೋಸರ್ಪ್
2: ನೀರತ್ತೆ
3: ಯೂಶ್ವಲಿ ಹಬ್ಬದ ಗುಡಿ ಹೋದಲ್ಲಿ ತಗೋಬಾರ್ದು, ಕಡಿಮೆ ಸಿಕ್ಕತ್ತ. ಒಂದ್ ವರ್ಷ ಅಪತಿಗೆ ಅಥವಾ ಒಂದ್ 3 ತಿಂಗಳ ಅಪತಿಗೆ ಸೋಸರ್ಪ್ನಿ ಹಗುರ್ ಕಪ್ಪ ಶುರು ಆಯ್ತು, ಚಾ ಸೋಸಿ.
2: ನಿಜ ನಿಜ.
3: ತಗಬಂದ ಹೊಸ್ತ್ರಲ್ಲ ಚಾ ಸೋಸರ್ಪ್ನಿಗೆ ಹುಯ್ದ ಕೂಳ ಗಳಗಳಗಳ ಇಳ್ದು ಹತ್ತು
2: ಅಲ್ಲೇ.
3: ಒಂದ್ 4 ತಿಂಗಳ ಆದ್ಮೇಲೆ ಹೆಂಗ್ ಸೋಸುದ್ ನೀವು ಚಾ ಸೋಸರ್ಪ್ನಿ? ಇಲ್ಲ
2: ಕಡಿಕದೆ ಪಾನಿ ಪಂಚತನ ಸೋಸು
3: ಇಲ್ಲ ಇಲ್ಲ. ಚಾ ಹುಯ್ದ ಮೇಲೆ ಒಂದ್ ಚಮಚು ಸಣ್ಣ ಸೈಜ್ ಲೋಟ ತಗೊಂಡ್ ಒತ್ತದ
2: ಅಲ್ಲೇ,
3: ಇದು ನೀರೆಲ್ಲ ಇಳಿದ ಅಲ್ಲಿ ಚಾ ಗಸಿ ಪೂರ್ಣ
2: ಅಂದ್ರೆ.
3: ಈ ತಾಯಿಗೆ ಮಗುವಿಗೆ ಏನ್ ಕನೆಕ್ಷನ್ ಆಗ್ಬೇಕಲ್ಲ ಅದನ್ನ ನಾವು ಸೋಸರ್ಪ್ನಿ ತರ ಅಂತ ಅನ್ಕೊಂಡ್ರೆ, ಯಾವಾಗ ಆ ಕನೆಕ್ಷನ್ ಚೆನ್ನಾಗಿರುದಿಲ್ಲ ಆವಾಗ ತಾಯಿ ಮಗುವಿಗೆ ಉತ್ತಮ ರೀತಿಯಲ್ಲಿ ಕೊಡ್ಲಿಕ್ಕೆ ರಕ್ತದ ಅಂಶಗಳಿರ್ಬೋದು ಅಥವಾ ರಕ್ತದ ಪರಿಚಲನೆ ಇರ್ಬೋದು ಅದು ಕೊಡ್ಲಿಕ್ಕೆ ಪ್ರೆಷರ್ ತನ್ನ ಪ್ರೆಷರ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ ತಾಯಿ. ಆವಾಗ ಅವಳ ಸಿಸ್ಟಮ್ ಅಲ್ಲಿ ಅದು ಅಧಿಕ ರಕ್ತದೊತ್ತಡ ಆಗಿ ನಮಗ್ ಕಾಣಿಸ್ತದೆ. ಅದರಲ್ಲೇ ಸಾಕಷ್ಟು ಮಗುವಿಗಾಗ್ಲಿ ತಾಯಿಗಾಗ್ಲಿ ಸಮಸ್ಯೆಗಳು ಇರ್ತದೆ. ಅಧಿಕ ರಕ್ತದ ಒತ್ತಡವನ್ನು ಬಹಳ ಬೇಗ ಅದು ಇದ್ದಾಗ ಬಂದ ತಕ್ಷಣ ಅದನ್ನ ಹುಡುಕುದು, ಮತ್ತೆ ಬರದೇ ಇದ್ದಂಗ ಅದನ್ನ ತಡೆಯೋದು, ಬಂದದ್ದು ಗೊತ್ತಾಗಿದೆ ಅಂತ ಆದ್ಮೇಲೆ ಅದಕ್ಕೆ ನಿಯಮಿತವಾದ ತಪಾಸಣೆ, ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡುವಂತದ್ದು, ಅದರಿಂದ ಮುಂದಾಗಬಹುದಾದಂತ ಸಮಸ್ಯೆಗಳನ್ನ ರೆಗ್ಯುಲರ್ ಆಗಿ ಹುಡುಕುವಂತಹದ್ದು ಮಾಡಿದಾಗ ಉತ್ತಮ ತಾಯಿ ಮತ್ತೆ ಮಗುವಿನ ಜನನ ಆಗ್ತದೆ.
2: ಸೊ BP ಕಾರಣ ಎಂತಂತ ಇವತ್ತು ಗೊತ್ತಾಯ್ತು ಮಾರ್ರೆ. ಅದು ಹೆಚ್ಚಾಗಿ ಕೆಲವರಿಗೆ BP ಇದು ಹೆಚ್ಚಾಗ ಇದು ಗರ್ಭಾವಸ್ಥೆಯಲ್ಲೇ ಅಥವಾ ಮೊದಲು ಅವ್ರಿಗೆ ಇದ್ದದ್ದು ಕಡೆಗೆ ಜಾಸ್ತಿ.
3: ಈಗ ಶುಗರ್ ಅಲ್ಲಿ ಇದ್ದಂಗೆ ಈಗಲೂ ಇತ್ತು. ಈಗ ಒಂದ್ 38 ವರ್ಷದ ಹೆಂಗಸು ಗರ್ಭಿಣಿ ಆಯ್ತು ಅಂತ ಅನ್ಕೊಳ್ಳಿ, ಅವರಿಗೆ ಫಸ್ಟ್ 3 ತಿಂಗಳಲ್ಲಿ ಚೆಕಪ್ ಮಾಡೋತ್ತಿಗೆ ಬಿಪಿ 160, 100, 150, 90 ಇತ್ತಂದ್ರೆ ಅವ್ರಿಗೆ ನಾವು ಕ್ರಾನಿಕ್ ಹೈಪರ್ ಟೆನ್ಷನ್ ಅಂತ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅವ್ರ ಗರ್ಭಿಣಿ ಆಗುವ ಮುಂಚೆನೆ ಅವ್ರದ್ ಬಿಪಿ ಅಷ್ಟೇ ಇದ್ದದ್ದ, ಗರ್ಭಿಣಿ ಯಾರ್ಕೊಳ್ ಟೆಸ್ಟಿ ಬಂದಿರ ಹಂಗಾಗಿ ಗೊತ್ತಾಯ್ತು ಅಷ್ಟೇ. ಹಂಗೆ ಅದು ಬೇರೆ ತರ, ಅದಕ್ಕೆ ಕಾರಣಗಳೇ ಬೇರೆ. ಅದು ಸ್ವಾಭಾವಿಕವಾಗಿ ವಯೋಸಹಜವಾಗಿ ಈಗ ಏನ್ ಬರ್ತಾ ಇದೆ ಅಲ್ಲ ಬಿಪಿ, ಸಣ್ಣ ವಯಸ್ಸದವರಿಗೂ ಬರ್ತಿತ್ತು, ಈಗ 30 ಮೇಲೆ ಯಾರಿಗೂ ಬರ್ಬೋದು ಬಿಪಿ, ಹಂಗಾಗ್ಬಿಟ್ಟಿತ್ತು ಈಗಿನ ಕಾಲಮಾನ ಆ ತರದ್ದು. ಈ ಗರ್ಭಿಣಿಯಲ್ಲಿ ಸಾಮಾನ್ಯವಾಗಿ 5 ತಿಂಗಳು ಅಂದ್ರೆ 20 ವಾರಗಳ ನಂತರ ಏನ ಅಧಿಕ ರಕ್ತದೊತ್ತಡ ಪ್ರಕರಣಗಳು ಬರ್ತವೆ, ಅವು ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಕಸದ ಸಮಸ್ಯೆ ಅಥವಾ ಮಗುವಿನ ತಾಯಿಯ ಏನು ಕನೆಕ್ಷನ್ ಇದೆ ಅದರಲ್ಲಿರೋ ಸಮಸ್ಯೆಗಳಿಂದ ತಾಯಿಯ ರಕ್ತದೊತ್ತಡ ಜಾಸ್ತಿ ಆಗಿ ಆಗುವಂತ ಸಮಸ್ಯೆಗಳೇ ಇದು
2: ಇದೆ ಅಂತ ಹೇಳ್ತೀರಿ ನೀವು. ಇದಕ್ಕೆ ಟ್ರೀಟ್ಮೆಂಟ್ ಎಂತ ಇದೆ ಡಾಕ್ಟರ್, ಚಿಕಿತ್ಸೆ ಅಂತೆಲ್ಲ ಇದೆ ಅಂತ?
3: ಚಿಕಿತ್ಸೆ ಅಂತ ಅಂತಂದ್ರೆ, ಒಂದು ತಾಯಿಯ ಬಿಪಿ ಜಾಸ್ತಿ ಆಗ್ತಿರೋದು ಮಗುವಿಗೆ ಒಳ್ಳೆ ರೀತಿಯಲ್ಲಿ
2: ಹೋಗ್ತಿದೆ ಅಂತ,
3: ಹೋಗ್ಬೇಕು ಅನ್ನೋ ಉದ್ದೇಶದಿಂದ
2: ಹೋಗ್ಬೇಕು ಅಂತ.
3: ನಾವು ತಾಯಿಗೆ ಬಿಪಿಯನ್ನು ಒಂದು ನಿಯಮಿತ ಹಂತದಲ್ಲಿ ಕಂಟ್ರೋಲ್ ಇಡ್ಲಿಕ್ಕೆ ಬಿಪಿ ಮಾತ್ರೆಗಳು, ಅದು ಪ್ರೆಗ್ನೆನ್ಸಿಲಿ ಕೊಡುವಂತಹದ್ದೇ ಕೆಲವೊದಿದೆ, ಅವುಗಳನ್ನು ಕೊಡ್ತೇವೆ. ಮತ್ತೆ ಮಗುವಿನ ಬೆಳವಣಿಗೆಗಳನ್ನ ಮಾನಿಟರಿಂಗ್ ಮಾಡ್ತೇವೆ, ಯಾಕಂದ್ರೆ ಸಮಸ್ಯೆ ಇರುವುದೇ ಪ್ಲಸೆಂಟದಲ್ಲಿ ಮೂಲ ಸಮಸ್ಯೆಯ ಮೂಲ. ಸೊ ಹಾಗಾಗಿ ಮಗು ಸಣ್ಣದು ಹುಟ್ಟುದು, ಮಗುವಿನ ಸುತ್ತ ನೀರ್ ಕಡಿಮೆ ಆಗುದು, ಅವಧಿ ಪೂರ್ವವಾಗಿ ಮಗುಗೆ ಸಮಸ್ಯೆಗಳಾಗುದು, ಈ ತರದ ಸಂಭವನೀಯತೆಗಳು ಬಿಪಿ ಇರುವ ತಾಯಲ್ಲ ಜಾಸ್ತಿ. ಹಾಗಾಗಿ ಅವುಗಳನ್ನ ಫ್ರೀಕ್ವೆಂಟ್ ಆಗಿ ಮಾನಿಟರ್ ಮಾಡ್ತೀವಿ. ನೀವು ಕೇಳಿರ್ಬೋದು ಮಗು ರಕ್ತ ಪರಿಚಲನೆ, ಫೀಟಲ್ ಡಾಪ್ಲರ್, ಡಾಪ್ಲರ್ ಮಾಡೋಕೆ 3-4 ದಿವಸಕ್ಕೆ ಕರಿತಿದ್ರ, ವಾರಕ್ಕೊಂದ್ಸತಿ ಕರಿತಿದ್ರ, ಹಿಂಗೆ ಅಲ್ವಾ? ಆ ತರದ ಸಮಸ್ಯೆಗಳಲ್ಲಿ ಈ ಅಧಿಕ ರಕ್ತದೊತ್ತಡ ಇರೋದು. ನಾವು ಹೇಗಂದ್ರೆ ತಾಯಿ ಮತ್ತೆ ಮಗು ಇಬ್ಬರ ಆರೋಗ್ಯವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಯಾವಾಗ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಆವಾಗ ಹೆರಿಗೆ ಮಾಡಿಸ್ಬೇಕು. ಸಾಮಾನ್ಯವಾಗಿ ತುಂಬಾ ಬೇಗನೂ ಆಗ್ಬಹುದು, 32 ವಾರದಿಂದ 37 ವಾರದೊಳಗೆ ಸಾಮಾನ್ಯವಾಗಿ ಹೆರಿಗೆ ಆಗ್ತದೆ ಅಧಿಕ ರಕ್ತದೊತ್ತಡ ಇರುವವರಿಗೆ.
2: ಹೆರಿಗೆ ಅದು ಹೆಚ್ಚಾಗಿ ಸಿಸೇರಿಯನ್
3: ಹಾಗೇನಿಲ್ಲ,
2: ನಾರ್ಮಲ್.
3: ಅದೇ ಆವಾಗ್ಲೇ ಹೇಳದಂಗೆ ಬರೀ ನಮ್ಮ ಬಿಪಿ ಇದೆ, ಇವರಿಗೆ ಗರ್ಭಿಣಿಗೆ ಅಧಿಕ ರಕ್ತದೊತ್ತಡ ಇದೆ ಅಂದ ಮಾತ್ರಕ್ಕೆ ಎಲ್ಲದೂ ಸಿಸೇರಿಯನ್ ಆಗ್ಬೇಕು ಅಥವಾ ಎಲ್ಲ ನಾರ್ಮಲ್ ಆಗ್ಬೇಕು ಅನ್ನುವಂಥದ್ದಲ್ಲ. ಅದ್ರ ಜೊತೆ ಬೇರೆ, ಈಗ ಮಗು ಸುತ್ತ ನೀರೇ ಇಲ್ಲ, 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ನೀರ್ ಅಂತ, ಆ ಸಂಭವನೀಯತೆಗಳಲ್ಲಿ ಸಹಜ ಹೆರಿಗೆ ಬಹಳ ರಿಸ್ಕ್ ಇರ್ತದೆ. ಆ ತರದಲ್ಲಿ ಮಗುವಿನ ಜೀವ ಉಳಿಸುವ ದೃಷ್ಟಿಕೋನದಲ್ಲಿ ಸಿಸೇರಿಯನ್ ಬೇಕಾಗ್ತದೆ. ಅಥವಾ ತಾಯಿಗೆ ಬಿಪಿ ತುಂಬಾ ಜಾಸ್ತಿಯಾಗಿ ಫಿಟ್ಸ್ ಎಲ್ಲ ಬಂದು ಕೋಮಾ ಹೋಗ್ತಾರೆ, ಆವಾಗ ಸಿಸೇರಿಯನ್ ಮಾಡ್ಬೇಕಾಗುತ್ತೆ. ಹಾಗೆ ಅದು ಆ ಘಟನೆ ಅಥವಾ ಆ ಹಂತದಲ್ಲಿ ಯಾವ ತರ ನಿರ್ಧಾರ ಆಗುತ್ತೋ ಆತರ.
2: ಹೌದು ಸರಿ. ಈಗ ಬಿಪಿ ಬಗ್ಗೆ ತಿಳ್ಕೊಂಡ್ವಿ, ಇದನ್ನ ತಡಿಬೇಕು ಅಂದ್ರೆ ಯಾವ ತರ ಎಕ್ಸಸೈಸ್ ಎಂತೆಲ್ಲ ಮಾಡ್ಕತ್, ಪಥ್ಯ ಗಿತ್ಯ ಅದೆಲ್ಲ ಎಂತ ಇಲ್ಲ ಅದಕ್ಕೆ? ಹಾಗೆ
3: ಅಲ್ಲ, ಕೆಲವೊಂದಷ್ಟು ಉಪಕ್ರಮಗಳಿದೆ ಅಂದ್ರೆ ಬಿಪಿ ಬರಬಹುದಾದಂತಹ ಮಹಿಳೆಯರಿಗೆ ನಾವು ಒಂದು ಕೆಲವೊಂದು ಟೆಸ್ಟ್ ಮಾಡಿ ಈ ಕಸದ ಬೆಳವಣಿಗೆ ಹಂತದಲ್ಲೇ ಅದು ಸರಿಯಾಗಿ ಬೆಳವಣಿಗೆ ಆಗದ್ರೆ ತಾಯಿಯಲ್ಲಿ ಬಿಪಿ ಬರುವ ಸಾಧ್ಯತೆ ಕಡಿಮೆ, ಮಗುವಿನ ಸಣ್ಣ ಆಕಾರ ಆಗುವಂತದ್ದು ಅಥವಾ ಯುಜಿಆರ್ ಆಗುವಂತ ಸಂಭವನೀಯತೆಗಳು ಕಡಿಮೆ ಆಗ್ತದೆ. ಅದು ವೈದ್ಯರಲ್ಲಿ ತಪಾಸಣೆಗೆ ಹೋಗಿ ಅವರು ಅದನ್ನ ಅಡ್ವೈಸ್ ಅನ್ನು ಸಾಮಾನ್ಯವಾಗಿ 3 ತಿಂಗಳಿಂದ 4 ತಿಂಗಳ ಒಳಗಡೆ ಕೊಡ್ತಾರೆ.
2: ಸೊ ಅದನ್ನ ಅವರು ಒಂಚೂರು ಫಾಲೋ ಮಾಡಕ್ ಆಗ್ತಾ ಅಡ್ವೈಸ್ ಗಳನ್ನ. ಈಗ ಬಿಪಿ ಬಗ್ಗೆ ಆಯ್ತು, ಇನ್ನೊಂದು ಸಮಸ್ಯೆ ಇತ್ತು ಮಾರ, ಹೆಚ್ಚಾಗಿ ಪ್ರೆಗ್ನೆಂಟ್ ವುಮೆನ್ ಗೆ ಇದು ಟೆಸ್ಟ್ ಮಾಡ್ತಾರೋ, ಇದು ಕೂಡ ಮುಖ್ಯ. ಅದೆಂತ ಸ್ವಲ್ಪ ಹೊತ್ತಲ್ಲಿ ಹೇಳ್ತೆ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಟಕಳ ಪ್ರಕೃತಿಯ ಸ್ವರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಟಕಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಗಣೇಶ್ ಭಟ್ ಅವರಿದ್ದಾರೆ, ಪ್ರೈಮರಿ ಹೆಲ್ತ್ ಸೆಂಟರ್ ಮರವಂತೆಯ ಮೆಡಿಕಲ್ ಆಫೀಸರ್. ಇವತ್ತು ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ್ದೆಲ್ಲ ಸಮಸ್ಯೆಗಳು ಕಾಯಿಲೆಗಳು ಕಾಣಿಸ್ಕೊಂತ ಅದಕ್ಕೆ ಅಂತ ಮಾಡ್ಕೊಂಬುದ್ರ ಬಗ್ಗೆ ಮಾತಾಡ್ತಾ ಇತ್ತ, ಶುಗರ್ ಬಗ್ಗೆ ಮಾತಾಡ್ತು, ಬಿಪಿ ಬಗ್ಗೆ ಮಾತಾಡ್ತು, ಈಗ ಇನ್ನೊಂದು ಹೆಚ್ಚಾಗಿ ಪ್ರೆಗ್ನೆಂಟ್ ಆದವ್ರಿಗೆ ಇದು ಒಂದು ಟೆಸ್ಟ್ ಮಾಡ್ತಾರ. ಹೆಚ್ಚಿನ ಸಲ ಈ ಪ್ರೆಗ್ನೆಂಟ್ ವಿಮೆನ್ ಗಳಿಗೆ ಇದೊಂದು ಕಾಯಿಲೆ ಇತ್ತಂತ ಗೊತ್ತಾತ್ ಈ ಗರ್ಭಾವಸ್ಥೆಯಲ್ಲೇ, ಅದ್ ಯಾವ್ದಕ್ಕೆ? ಥೈರಾಯ್ಡ್. ಇದ್ರ ಬಗ್ಗೆ ಡಾಕ್ಟರ್ ಒಂಚೂರು ಹೇಳಿ.
3: ಅದೇ ಥೈರಾಯ್ಡ್ ಅಂತಂದ್ರೆ, ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ, ಸಾಮಾನ್ಯವಾಗಿ ಎಲ್ಲ ಮನುಷ್ಯರ ಕುತ್ತಿಗೆ ಭಾಗದಲ್ಲಿ ಇರ್ತದೆ. ಅದು ಸ್ರವಿಸುವಂತಹ ಹಾರ್ಮೋನಿನ ವ್ಯತ್ಯಾಸಗಳಲ್ಲಿ ನಾವು ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಉತ್ಪತ್ತಿ ಆಗ್ತಿದೆ ಅನ್ನುವಂಥದ್ದು ಹೇಳ್ತೇವೆ. ಗರ್ಭಿಣಿ ಸ್ತ್ರೀಯರಲ್ಲಿ ಅದರ ಮಹತ್ವ ಏನಂತಂದ್ರೆ, ಮಗುವಿನ ನರಮಂಡಲದ ಬೆಳವಣಿಗೆ, ಮಗುವಿನ ಮೆದುಳಿನ ಬೆಳವಣಿಗೆಗೆ ತಾಯಿಯ ಥೈರಾಯ್ಡ್ ಹಾರ್ಮೋನಿನ ಅಂಶ ಉತ್ತಮ ರೀತಿಯಲ್ಲಿರುವಂಥದ್ದು ಬಹಳ ಇಂಪಾರ್ಟೆಂಟ್. ಈ ಥೈರಾಯ್ಡ್ ಪರೀಕ್ಷೆ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾರೆ. ಸರ್ಕಾರಿ ವ್ಯವಸ್ಥೆಯಲ್ಲೂ ತಾಲೂಕು ಅಥವಾ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ MOU ಅಂತ ಮಾಡಿಕೊಂಡು ಪ್ರೈವೇಟ್ ಲ್ಯಾಬಿಗೆ ಸ್ಯಾಂಪಲ್ ಕಳಿಸಿ ರಿಪೋರ್ಟ್ ಅವೈಲೇಬಲ್ ಮಾಡ್ತಾರೆ. ಸೊ ಥೈರಾಯ್ಡಿನ ಒಂದು ಏನಂತಂದರೆ ಉತ್ಪತ್ತಿ ಜಾಸ್ತಿ ಆದರೂ ಒಳ್ಳೆಯದಲ್ಲ, ಕಡಿಮೆ ಆದರೂ ಒಳ್ಳೆಯದಲ್ಲ. ಕಡಿಮೆ ಆಗೋದಕ್ಕೆ ನಾವು ಹೈಪೋಥೈರಾಯ್ಡ್ ಅಂತ ಹೇಳ್ತೇವೆ. ಈ ಹೈಪೋಥೈರಾಯ್ಡ್ ಅನ್ನೋ ಪ್ರಕರಣಗಳು ಈಗಿನ ಕಾಲಮಾನದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಒಂದು ನಮ್ಮ ಏನು ನಾವು ಹಾಕ್ಕೊಂಡಿರುವಂಥ ಒಂದು ಕಟ್ಟುಪಾಡುಗಳು ಸ್ಟ್ರಿಕ್ಟ್ ಆಗಿರಬಹುದು. ಅಂದರೆ ನಾವು ಕೆಲವೊಂದು ಗರ್ಭಿಣಿಯರಲ್ಲೂ ಥೈರಾಯ್ಡ್ ಒಳ್ಳೆ ರೀತಿಯಲ್ಲಿ ಉತ್ಪತ್ತಿ ಆಗಲಿ ಅನ್ನುವ ದೃಷ್ಟಿಯಲ್ಲೇ ಇರ್ತೇವೆ. ಒಂಚೂರು ವ್ಯತ್ಯಾಸ ಆದರೂ ಥೈರಾಯ್ಡ್ ಹಾರ್ಮೋನ್ ನೀವು ತಗೊಳ್ಳಿ ಅಂತ ಹೇಳುವಂಥ ಒಂದು ಆಲೋಚನೆ ಇದೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು ಹೌದು, ಮಗುವಿನ ಬೆಳವಣಿಗೆಗೆ, ಮಗುವಿನ ಮೆದುಳಿನ ಬೆಳವಣಿಗೆಗೆ ಅದು ಉತ್ತಮ. ಇನ್ನೊಂದು, ಸಮಾಜದಲ್ಲಿ ಥೈರಾಯ್ಡ್ ಸಮಸ್ಯೆ ಇರುವವರ ಸಂಖ್ಯೆ ಜಾಸ್ತಿ ಥರ ಕಾಣಿಸ್ತದೆ, ಆಯ್ತಾ. ಅದು ಏನಂತಂದ್ರೆ ಗರ್ಭಿಣಿಯಲ್ಲಿ ಈಗ ಥೈರಾಯ್ಡಿನ ಸ್ವಲ್ಪ ಸಮಸ್ಯೆ ಇದೆ ಅಂತ ಕಾಣಿಸಿದ ತಕ್ಷಣ ಅದು ಅವರಿಗೆ ಏನೋ ಮುಂಚಿಂದ ಇರುವಂತಹದ್ದು ಅಥವಾ ಥೈರಾಯ್ಡಿನ ಏನೋ ಅನುವಂಶೀಯ ಕಾಯಿಲೆಯೋ ಆ ತರ ಅಲ್ಲ. ಆ ಅನುವಂಶೀಯ ಕಾಯಿಲೆ ಹೌದಾ ಅಲ್ಲ ಅನ್ನೋದಕ್ಕೆ ಕೆಲವೊಂದು ಟೆಸ್ಟ್ಗಳಿದೆ. ಅತಿ ಕಡಿಮೆ ವ್ಯತ್ಯಾಸಗಳೆಲ್ಲ ಇದ್ರೆ ನಾವು ಅವುಗಳನ್ನ ಮಾಡಕ್ ಸಹ ಹೋಗುದಿಲ್ಲ. ಸೊ ಆ ಮಗುವಿನ ಬೆಳವಣಿಗೆಗೆ ಏನ್ ಬೇಕು, ಒಂದು ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಬೇಕಾದ್ರೆ ಅವುಗಳನ್ನ ಕೊಡ್ತೇವೆ. ಸಾಮಾನ್ಯವಾಗಿ ಅತಿ ಹೆಚ್ಚು ವ್ಯತ್ಯಾಸಗಳ ಇದ್ರೆ ಥೈರಾಯ್ಡ್ ಉತ್ಪತ್ತಿಯಲ್ಲಿ ಒಬ್ಬ ಮಹಿಳೆ ಗರ್ಭಿಣಿ ಆಗೋದ್ರಲ್ಲೇ ಅವ್ರಿಗೆ ಸಮಸ್ಯೆ ಆಗ್ತದೆ. ಅಂದ್ರೆ ಸಂತಾನೋತ್ಪತ್ತಿಗೆ ತೊಂದರೆ ಇರ್ತದೆ, ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಥೈರಾಯ್ಡ್ ವ್ಯತ್ಯಾಸ ಇದ್ರೆ ಅವುಗಳು ಗರ್ಭಾವಸ್ಥೆಗೆ ಬರುವ ಮೊದಲೇ ಗೊತ್ತಾಗಿರ್ತದೆ. ಏನಾದರೂ ಸಣ್ಣ ಪುಟ್ಟದ ವ್ಯತ್ಯಾಸಗಳಿದ್ರೆ ಗರ್ಭಿಣಿಯಲ್ಲಿ ಗೊತ್ತಾಗ್ತದೆ. ಇನ್ನೊಂದು, ಥೈರಾಯ್ಡ್ ಸಮಸ್ಯೆ ತುಂಬಾ ಜಾಸ್ತಿ ಇರುವಲ್ಲಿ ಪದೇ ಪದೇ ಗರ್ಭಪಾತ ಅಥವಾ 3 ತಿಂಗಳಲ್ಲಿ ಮಗುವಿನ ವ್ಯತ್ಯಾಸಗಳು ಅಥವಾ ಗರ್ಭಾವಸ್ಥೆಯಲ್ಲೇ ಥೈರಾಯ್ಡ್ ಸಮಸ್ಯೆ ಇದ್ರೆ ಮಗುವಿನ ಗ್ರೋತ್ ಸ್ವಲ್ಪ ಕಡಿಮೆ ಆಗೋದು ಅಥವಾ ಅವಧಿ ಪೂರ್ವ ಹೆರಿಗೆ, ಹೆರಿಗೆ ಆದ ನಂತರ ಮಗುವಿನಲ್ಲಿ ಸ್ವಲ್ಪ ಥೈರಾಯ್ಡ್ ಸಮಸ್ಯೆ ಕಾಣಿಸುವಂತಹದ್ದೆಲ್ಲ ಇರ್ತದೆ. ಒಟ್ಟಾರೆಯಾಗಿ ಥೈರಾಯ್ಡ್ ಪರೀಕ್ಷೆ ಮಾಡುವಂತಹದ್ದು ಗರ್ಭಿಣಿಯಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಸರ್ಕಾರಿ ಏನು ನಮ್ಮ ಗೈಡ್ಲೈನ್ಸ್ ಇದೆ ಅದರಲ್ಲಿ ಇನ್ನೂ ಕಂಪಲ್ಸರಿ ಅಂತ ಮಾಡಿಲ್ಲ. ಆದರೆ ಈಗಿನ ಕಾಲಮಾನಕ್ಕೆ, ಈಗಲಿನ ವ್ಯವಸ್ಥೆಗೆ ಪ್ರತಿಯೊಬ್ಬ ಮಹಿಳೆಯು ಥೈರಾಯ್ಡ್ ಪರೀಕ್ಷೆ ಒಮ್ಮೆ ಆದರೂ ಗರ್ಭಾವಸ್ಥೆಯಲ್ಲಿ ಮಾಡಿಕೊಳ್ಳೋದು ಉತ್ತಮ. ಅದು ಏನಾದರೂ ವ್ಯತ್ಯಾಸ ಇದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಅವರು ಅದಕ್ಕೆ ಏನು ಮಾಡಬೇಕು ಉಪಕ್ರಮಗಳು ಹೇಳ್ತಾರೆ. ಮತ್ತು ಕೆಲವೊಂದಕ್ಕೆ ನಾವು ವ್ಯತ್ಯಾಸಗಳಿಗೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಡೈರೆಕ್ಟ್ ಹಾಕೋದಿಲ್ಲ, ಅಂದರೆ 3 ತಿಂಗಳು ಬಿಟ್ಟು ಮತ್ತೆ ಮಾಡಿ ಕಾಂಬ ಹಿಂಗೆಲ್ಲ ಹೇಳೋದು ಇರುತ್ತೆ. ಸೊ ನಿಮ್ಮ ವೈದ್ಯರನ್ನ ನೀವು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ಸಮಾಧಾನ ಹುಡ್ಕೊಳ್ಬೇಕು.
2: ಈ ಥೈರಾಯ್ಡ್ ಕೂಡ ಹೆರಿಗೆ ಆದ್ಮೇಲೆ ಮತ್ತೆ ಕಂಟಿನ್ಯೂ ಆಗ್ತಾ, ಕೆಲವರಿಗೆ ಆಗ್ತಮ್ರ ಹೌದಾ?
3: ಅದೇ, ಸಾಮಾನ್ಯವಾಗಿ ಅತಿ ಹೆಚ್ಚಿನ ಹಾರ್ಮೋನ್ ಅಂಶ ಯಾರಿಗೆ ಬೇಕಾಗ್ತದೆ, ಈಗ ಕೆಲವರಿಗೆಲ್ಲ 125 mcg ಅಂದ್ರೆ ಮೈಕ್ರೋಗ್ರಾಮ್ಸ್, 100 micrograms ಡಬ್ಬಿ ಮಾತ್ರೆ ಅಂತ ಹೇಳೋದು ನಾವು, ಗೊತ್ತಿತ್ತಾ? ಥೈರಾಯ್ಡ್ ಡಬ್ದಲ್ಲೇ ಪ್ಯಾಕೆಟ್ ಅವ್ದಲ್ಲ. ಅದು ಅಂದ್ರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಯಾರಿಗೆ ಬೇಕಾಗಿರುತ್ತೆ ಗರ್ಭಾವಸ್ಥೆಯಲ್ಲಿ ಮಾತ್ರೆ, ಅವರಿಗೆ ಡೆಲಿವರಿ ಆದ್ಮೇಲೂ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಬಹುದು. ಅದನ್ನ ಕಡಾಖಂಡಿತವಾಗಿ ಹೇಳಲಿಕ್ಕೂ ಆಗುವಂತದ್ದಲ್ಲ. ಸಾಮಾನ್ಯವಾಗಿ ನಿಯಮಿತ ಮಟ್ಟದ

0: ವೈದ್ಯವಾಗಿ ತೊಂದರೆಗಳಿಂದ ಥೈರಾಯ್ಡ್ ಪ್ರಾಬ್ಲಮ್ ಬಂದಿರುವುದಾ ಅಂತೆಲ್ಲ ಟೆಸ್ಟ್ ಮಾಡ್ತಾರೆ. ಅದರಲ್ಲೆಲ್ಲ ಅದು ಹೌದು ಅಂತ ಆದ್ರೆ ಅವ್ರು ನಿಯಮಿತ ತಪಾಸಣೆ ಮಾಡ್ಕೊಳ್ಬೇಕು.
1: ಓಕೆ, ಸೊ ಗರ್ಭಿಣಿ ಸ್ತ್ರೀಯರಲ್ಲಿ ಬರುವ ಮುಖ್ಯ ಕಾಯಿಲೆಗಳ ಬಗ್ಗೆ ಮಾತಾಡಿದ್ವಿ. ಇನ್ನೂ ಒಂದು ಹಂಗಿಂದೆ ಇತ್ತು, ಇದನ್ನ ಮಾತಾಡಕ್ಕೆ ಸ್ವಲ್ಪ ಹೊತ್ತಲ್ಲಿ ಮಾತಾಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಗಣೇಶ್ ಭಟ್ ಅವರಿದ್ದಾರೆ, ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಇವತ್ತು ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ತರದ್ದು ದೈಹಿಕ ಆರೋಗ್ಯದ ಸಮಸ್ಯೆಗಳು ಬರುತ್ತಮ್ಮದ್ರ ಬಗ್ಗೆ ಮಾತಾಡಿದ್ವಿ, ಶುಗರ್ ಬಗ್ಗೆ ಮಾತಾಡಿದ್ವಿ, ಆನಂತರ ಬಿಪಿ ಬಗ್ಗೆ ಮಾತಾಡಿದ್ವಿ, ಆನಂತರ ಥೈರಾಯ್ಡ್ ಬಗ್ಗೆ ಮಾತಾಡಿದ್ವಿ. ಈಗ ಇನ್ನೊಂದು ಮುಂದಿನ ಕಾಯಿಲೆ ಯಾವುದಕ್ಕೆ ಅಂದ್ರೆ ಹೆಚ್ಚಾಗಿ ಕಾಡುವಂತದ್ದಿದು ರಕ್ತಹೀನತೆ. ಈ ರಕ್ತಹೀನತೆ ಎಂತ ಗರ್ಭಿಣಿ ಮಹಿಳೆಯರಲ್ಲೇ ಜಾಸ್ತಿ ಡಾಕ್ಟ್ರೆ?
0: ರಕ್ತಹೀನತೆ ಫಸ್ಟ್, ರಕ್ತಹೀನತೆ ಅಂದ್ರೆ ಎಂತ ಅಂತ ಹೇಳುವ ನಮ್ಮ ಕೇಳುಗರಿಗೆಲ್ಲ.
1: ಆಯ್ತು,
0: ರಕ್ತಹೀನತೆ ಅಂದ್ರೆ ರಕ್ತದಲ್ಲಿ ಏನು ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದಾಗ ಅದನ್ನ ರಕ್ತಹೀನತೆ ಅಂತ ಹೇಳ್ತೇವೆ. ಹಿಮೋಗ್ಲೋಬಿನ್ ಯಾಕೆ ಬಹಳ ಪ್ರಾಮುಖ್ಯತೆ ಹೊಂದುತ್ತಂದ್ರೆ ಪ್ರತಿಯೊಂದು ಜೀವಕೋಶಗಳಿಗೂ ಅಗತ್ಯ ಇರುವ ಆಕ್ಸಿಜನ್ ನ ಸಪ್ಲೈ ಮಾಡುದೇ ಹಿಮೋಗ್ಲೋಬಿನ್ ಅಂಶ. ಅವುಗಳು ಯಾಕೆ, ನಿಮ್ ಪ್ರಶ್ನೆ ಏನಿದ್ದು, ಗರ್ಭಿಣಿಯರಲ್ಲೇ ಯಾಕೆ ರಕ್ತಹೀನತೆ? ಸುಮ್ಮನೆ ಯಾಕಂದ್ರೆ ಗರ್ಭಿಣಿಯರ್ ಬಂದ್ಮೇಲೆ ಗೊತ್ತಾಗ್ದವ್ರಿ, ನಾವು ಸರ್ಕಾರಿ ಆಸ್ಪತ್ರೆ ಪ್ರತಿ ಗರ್ಭಿಣಿಗೂ ಪ್ರತಿ ಸತಿ ಟೆಸ್ಟ್ ಬಂದಲ್ಲೂ HB ಮಾಡ ಹಿಮೋಗ್ಲೋಬಿನ್ ಮಾಡ್ತಾ ಇರತ್ ಚೆಕಪ್, ಆ ಗಳಿಕ್ ರಕ್ತ ಕಮ್ಮಿ ಇತ್ತಂದ್ ಗೊತ್ತಾತ್. ವಿನಃ ಗರ್ಭಿಣಿಯಲ್ಲಿ ಮಾತ್ರ ಇರೋದಂತಲ್ಲ, ಆ ಮಹಿಳೆಗೆ ಮುಂಚೆ ಅವರದ್ದ ಏನ ದೇಹದಲ್ಲಿಯೇ ರಕ್ತದ ಕೊರತೆಗಳಿದ್ದು ಅವ್ರು ಗರ್ಭಿಣಿ ಆದಾಗ ಕೆಲವೊಂದ್ಸತಿ ಅವರದ್ದು ರಕ್ತಹೀನತೆ ಕಣ್ಣಿಗೆ ಕಾಣಿಸ್ತದೆ. ಇನ್ನೊಂದು, ನೀವು ಹೇಳದಂಗೆ ಗರ್ಭಿಣಿಯಲ್ಲಿ 2 ಜೀವನ ಒಂದು ಜೀವ ಆಗಿರ್ತದೆ ಅಲ್ವಾ?
1: ಹೌದು,
0: ಒಂದು ತಾಯಿ ಇನ್ನೊಂದು ಹೊಟ್ಟೆಯಲ್ಲಿ ಬೆಳೀತಿರುವಂತಹ ಮಗು, ಬೆಳೀತಿರುವಂತಹ ಮಗುಗೂ ಕಬ್ಬಿಣಾಂಶದ ಅವಶ್ಯಕತೆ ಇರ್ತದೆ, ಅದ್ರ ದೇಹದಲ್ಲೂ ರಕ್ತದ ಉತ್ಪತ್ತಿ ಆಗುತ್ತೆ, ತಾಯಿಯಲ್ಲೂ ರಕ್ತದ ಉತ್ಪತ್ತಿ ಆಗುತ್ತೆ. ಯಾರಿಗೆ ಅವರ ಕೊಬ್ಬಿಣಾಂಶ ಅಥವಾ ವಿಟಮಿನ್ ಅಂಶ ದೇಹದಲ್ಲಿ ಕಡಿಮೆ ಇರ್ತದೆ ಅವರಿಗೆ ಗರ್ಭಿಣಿಯಲ್ಲಿ ರಕ್ತಹೀನತೆ ಕಾಣಿಸ್ತದೆ. ಯಾಕಂದ್ರೆ ಸ್ಟೋರೇಜ್, ಈಗ ಫ್ಯಾಕ್ಟ್ರಿ ಇರುತ್ತೆ ಅನ್ಕಣಿ, ರಾ ಮೆಟೀರಿಯಲ್ಸ್ ಕಡಿಮೆ ಇದ್ರೆ ಪ್ರಾಡಕ್ಟ್ಸ್ ಬತ್ತ ಹೊರಗೆ
1: ಇಲ್ಲ
0: ಹಂಗೆ ಅಲ್ಲೇ. ಈಗ ಗೋಣಿ ಚೀಲದ ಫ್ಯಾಕ್ಟ್ರಿಗೆ ಗೋಣಿ ದಾರ ಮಾಡೋಕ್ ಮೆಟೀರಿಯಲ್ ಬರಲ್ಲ ಅಂದ್ರೆ ಗೋಣಿ ಮಾಡೋಕತ್ತ
1: ಆತಿಲ್ಲ.
0: ಹಂಗೆ ಇದಕ್ಕೆ ಅವರ ಟ್ಯಾಂಕಿ, ಸ್ಟೋರೇಜ್ ಟ್ಯಾಂಕಿ ಫುಲ್ ಇರ್ಬೇಕು, ರಕ್ತದ ಏನು ಉತ್ಪತ್ತಿಗೆ ಬೇಕಾಗುವಂತ ಐರನ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಇವುಗಳೆಲ್ಲ ಚೆನ್ನಾಗಿದ್ರೆ ಗರ್ಭಿಣಿ ಸಮಯದಲ್ಲಿ ಅದೇನು ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇರುತ್ತೆ, ಮಗುವಿಗೆ ಬೇಕಾದ್ದು ತಾಯಿಗೆ ಬೇಕಾದ್ದು ಇವುಗಳದ್ದೆಲ್ಲ ಉತ್ಪತ್ತಿ ಮಾಡೋ ಕ್ಷಮತೆ ಮಹಿಳೆ ಹೊಂದಿರ್ತಾಳೆ, ಹಾಗೆ ಅವ್ರಿಗೆ ರಕ್ತಹೀನತೆ ಬರುವುದಿಲ್ಲ. ಯಾರದ್ದು ನಮ್ದು ಟ್ಯಾಂಕಿ ಕಮ್ಮಿ ಇರುತ್ತೆ ಅಥವಾ ಖಾಲಿ ಇರುತ್ತೆ ಅವ್ರಿಗೆ ರಕ್ತಹೀನತೆ ಕೂಡ್ಲೆ ಕಾಣಿಸ್ತದೆ. ಇನ್ನೊಂದು, ಸ್ವಾಭಾವಿಕವಾಗಿ ಮಹಿಳೆಯಲ್ಲಿ ರಕ್ತದ ವಾಲ್ಯೂಮ್, ರಕ್ತದ ಪ್ರಮಾಣ ಜಾಸ್ತಿ ಆಗ್ತದೆ, ಹಾಗಾಗಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಕಾಣಿಸ್ತದೆ. ಅದನ್ನ ಫಿಸಿಯಾಲಜಿಕಲ್ ಅಂತ ಹೇಳ್ತೇವೆ. ಯಾವುದೇ ಹಂತದಲ್ಲಾದ್ರೂ 11 ಗ್ರಾಮ್ ಅಂತ ನಾವು ಇಟ್ಕೊಂಡಿರ್ತೇವೆ, ಅದಕ್ಕಿಂತ ಎಲ್ಲ ಕಡಿಮೆ ಇದ್ರೆ ಅದು ರಕ್ತಹೀನತೆ ಅಂತಾನೆ ನಾವು ಅನ್ಕೊಳ್ಳೋಂಥದ್ದು. ಯಾಕೆ ಬರ್ತದೆ ಅನ್ನೋದಕ್ಕೆ ಇದೆಲ್ಲ ಮಾತಾಡಿ ಆಯ್ತು. ಬಹುಮುಖ್ಯ ಕಾರಣ ಅಂದ್ರೆ

0: ಹೆಚ್ಚಿನವರು ಮಹಿಳೆ ಒಂದು ಉತ್ತಮ ಆರೋಗ್ಯದ ಸ್ಥಿತಿಯಲ್ಲಿ ಗರ್ಭಾವಸ್ಥೆಗೆ ಪಾದಾರ್ಪಣೆ ಮಾಡಿದ್ರೆ ಈ ರಕ್ತಹೀನತೆ ಸಮಸ್ಯೆಗಳೆಲ್ಲ ಬರುವುದಿಲ್ಲ. ಸಾಮಾನ್ಯವಾಗಿ ಇದು ಶುರುವಾಗೋದು ಯಾವಾಗ, ಹದಿಹರೆಯದಲ್ಲಿ. ಈಗ ಎಲ್ಲ ಗವರ್ಮೆಂಟ್ ಇದೊಂದು ಪ್ರೋಗ್ರಾಮ್ ಇತ್ತು, ವಿಪ್ಸ್ ಅಂತ ಹೇಳಿ, ವೀಕ್ಲಿ ಐರನ್ ಅಂಡ್ ಫೋಲಿಕ್ ಆಸಿಡ್, ಕೇಳಿರ್ಯಾ?
1: ಹೌದೌದು, ಕೇಳಿದ್ರು.
0: ನೀಲಿ ಮಾತ್ರೆ, ಗುಲಾಬಿ ಬಣ್ಣದ ಮಾತ್ರೆ ಅಂತ.
1: ಹೌದು ಹೌದು ಹೌದು.
0: ಅದರದ್ದೆಲ್ಲ ಉದ್ದೇಶ ಏನಂತಂದ್ರೆ, ಈ ಒಂದು ಹುಡುಗಿ ಕನ್ಯೆ ಆದಾಗ ಅವಳಿಗೆ ಪ್ರತಿ ತಿಂಗಳು ಒಂದು ರಕ್ತಸ್ರಾವ ಅಂತ ಇರ್ತದೆ. ಅದು ರಕ್ತಸ್ರಾವ ಅನ್ನೋದು ಒಂದು ಪುರುಷನಿಗೆ ಹೋಲಿಸ್ಕೊಂಡ್ರೆ ಆ ಮಹಿಳೆಗೆ ಜಾಸ್ತಿ ದೇಹದಲ್ಲಿರುವಂತಹ ಒಂದು ಏನು ನ್ಯೂಟ್ರಿಯಂಟ್ಸ್ ಇಂದ ಲಾಸ್. ಅದನ್ನು ಭರಿಸಲಿಕ್ಕೆ ಅವಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶದ್ದು ಮತ್ತೆ ವಿಟಮಿನ್ಸ್ ಇದು ಮೈಕ್ರೋನ್ಯೂಟ್ರಿಯಂಟ್ಸ್ ಇದು ಅವಶ್ಯಕತೆ ಇರ್ತದೆ. ಅವುಗಳನ್ನ ಸಾಮಾನ್ಯವಾಗಿ ಆಹಾರದಲ್ಲೇ ನಾವು ಪಡಿಬೇಕು. ಪಡೆಯಲು ಅಸಮರ್ಥರಾದಾಗ ನಾವು ಹೊರಗಡೆಯಿಂದ ಆದ್ರೂ ಅದನ್ನ ಬರೆಸ್ಕೊಳ್ಬೇಕು. ನಾವೇನ ಈಗ ಟ್ಯಾಂಕಿ ತುಂಬಿಸೋಕೆ ಹದಿಹರೆಯದಲ್ಲಿ ಶುರು ಮಾಡ್ರೆ ಅಟ್ಲೀಸ್ಟ್ ಗರ್ಭಿಣಿ ಅಪತಿ ತುಂಬಿ ಟ್ಯಾಂಕಿಯಿಂದ ಅವರು ಗರ್ಭಾವಸ್ಥೆಗೆ ಪಾದಾರ್ಪಣೆ ಮಾಡಿದ್ರೆ ಗರ್ಭಿಣಿಯಲ್ಲಿ ರಕ್ತಹೀನತೆ ಕಡಿಮೆ ಆಗ್ತದೆ. ಉತ್ತಮವಾಗಿ ಅವರು ಗರ್ಭಾವಸ್ಥೆಯಲ್ಲಿ ಪ್ರಯಾಣ ಮಾಡ್ತಾರೆ, ಉತ್ತಮ ಆರೋಗ್ಯವಂತ ಮಗುನ ಹೆರ್ತಾರೆ, ಉತ್ತಮವಾಗಿ ಪ್ರಸವ ಹಾಗೂ ಬಾಣಂತನ ಅನುಭವಿಸ್ತಾರೆ ಅನ್ನೋ ಉದ್ದೇಶ.
1: ಗೊತ್ತಾಯ್ತಲ್ಲ ಕೇಳುಗ್ರೆ. ಸೊ ರಕ್ತಹೀನತೆ ಈಗ ಗರ್ಭಾವಸ್ಥೆಯಲ್ಲ, ಮೊದಲೇ ಇರುತ್ತ, ಬಟ್ ಟೆಸ್ಟ್ ಮಾಡೋದು ಅಷ್ಟೊತ್ತಿಗಲ್ಲ, ಆಗ ಗೊತ್ತಾಗ್ತದೆ ಎಚ್ ಬಿ ಲೆವೆಲ್ ಲೋ ಇತ್ತಂಬ್ರು ಲೋ ಇತ್ತಂಬ್ರು ಅಂತ ಹೇಳ್ಕೊಂಡ. ಹಾಂಗಾಗಿ ಅದಕ್ಕೆ ಬೇಕಾದ ಆಹಾರ ಅವ್ರು ಹೇಳ್ರಲ್ಲ, ಎಂತಲ್ಲ ಬೇಕು, ಐರನ್ ಬೇಕು, ಮೈಕ್ರೋನ್ಯೂಟ್ರಿಯಂಟ್ಸ್ ಬೇಕು, ವಿಟಮಿನ್ಸ್ ಬೇಕು ಅಲ್ಲ, ಇದೆಲ್ಲ ಇದ್ರೆ ಒಂದು ಒಳ್ಳೆ ಹಿಮೋಗ್ಲೋಬಿನ್ ಇರುವ ರಕ್ತ ನಮ್ಮ ದೇಹ ತುಂಬಾ ಸಂಚರಿಸ್ತಾ ಇರತ್ತ, ಅದಕ್ಕೆ ನಾವು ತಯಾರಾಯ್ಕ. ಅತ್ತ ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತಹೀನತೆ ಆಗೋದ್ರಿಂದ ಎಂತಲ್ಲ ಸಮಸ್ಯೆ ಆಗ್ತದೆ ಡಾಕ್ಟ್ರೆ?
0: ಸಾಮಾನ್ಯವಾಗಿ ಗರ್ಭಿಣಿ ಅಂತಲ್ಲ, ಯಾರಿಗೆ ರಕ್ತಹೀನತೆ ಆದ್ರೆ ಅವ್ರದ್ದು ಜೀವನ ಶೈಲಿಯೇ ಬದಲಾವಣೆ ಆಗ್ತು. ಅತೀವ ಸುಸ್ತು, ಯಾಂತ ಕೆಲಸ ಮಾಡೋಕು ಆತಿಲ್ಲ, ಯಾವ ಕೈ ಕಾಲು ಸೋಲುದು, ಮನಿಕಮ್ಮ ಅನ್ಸುತ್ತೆ, ಯಾವುದೇ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಇರುವುದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಜೀವಕೋಶಕ್ಕೂ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ನೇ ಹೋಗ್ತಿರುವುದಿಲ್ಲ ರಕ್ತಹೀನತೆ ಇದ್ದಾಗ. ಅತಿ ಜಾಸ್ತಿ ರಕ್ತಹೀನತೆ ಇದ್ರೆ ಕೈ ಕಾಲು ಬಾತುದು, ಕುತ್ಗಿ ನರ ಎಲ್ಲ ಊದುದು, ಮುಖ ದಪ್ಪ ಹಾಪದು, ದೊಂಬಾಪದು, ಹಿಂಗಿದೆಲ್ಲ ಶುರುವಾಗ. ಇದು ಸಾಮಾನ್ಯ ಜನರಲ್ಲ, ಇನ್ ಗರ್ಭಿಣಿಯರಲ್ಲಿ ಇವುದೆಲ್ಲ ಪ್ರಮಾಣಗಳು ಜಾಸ್ತಿ. ಮೊದ್ಲೇ ಸುಸ್ತವ್ರ ಗರ್ಭಿಣಿ ಇದ್ದಲ್ಲ ಸುಸ್ತಂಡಿ ಇರ್ತಾರೆ, ಈಗ ಅದ್ರ ಜೊತೆ ರಕ್ತನೂ ಕಮ್ಮಿ ಆದ್ರೆ ಅತೀವ ಸುಸ್ತು, ಉಬ್ಬಸ, ಕೈ ಕಾಲು ಬಾತುದು, ಈ ತರದ್ದೆಲ್ಲ ಸಮಸ್ಯೆಗಳು ಇರ್ತದೆ. ತಾಯಿಗೂ ಈಗ ರಕ್ತಹೀನತೆ ಜಾಸ್ತಿ ಪ್ರಮಾಣದಲ್ಲಿದ್ರೆ ಉಬ್ಬಸ ಆಗುವಂತದ್ದು ಅಥವಾ ಹಾರ್ಟಿಗೆ ಸಮಸ್ಯೆ ಆಗುವಂತದ್ದು ಆಗ್ಬಹುದು. ಈಗಿನ ಕಾಲಮಾನದಲ್ಲಿ ಅಷ್ಟು ತುಂಬಾ ರಕ್ತಹೀನತೆಯಿಂದ ತಾಯಿಗೆ ಪ್ರಾಣಾಪಾಯ ಆಗುವಂತ ಪ್ರಕರಣಗಳು ಬಹಳ ಕಡಿಮೆ. ಯಾಕಂದ್ರೆ ಒಂದು ಕಡಿಮೆ ರಕ್ತ ಇರುವಾಗಲೇ ನಾವು ಅದನ್ನ ಪತ್ತೆ ಹಚ್ಚೋದಕ್ಕೆ ಬೇಕಾದ ಒಂದು ಏನು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೇವೆ, ಮತ್ತೆ ತಾಯಿಯಂದರೂ ಸ್ವಲ್ಪ ಉತ್ತಮ ರೀತಿಯಲ್ಲಿ ಆಹಾರ ಮತ್ತು ನಾವು ಕೊಡುವಂತಹ ಮಾತ್ರೆಗಳನ್ನು ಸೇವಿಸ್ತಾ ಇದ್ದಾರೆ. ಆದರೆ ಈಗಿನ ಕಾಲಮಾನದಲ್ಲೂ ಒಂದೆರಡು ಅಲ್ಲಲ್ಲಿ ಅತೀ ಕಡಿಮೆ ರಕ್ತ ಇರುವಂತಹ ಮಹಿಳೆಯರು ಸಿಗ್ತಾರೆ. ಇದೀಗ ತಾಯಿ ಬಗ್ಗೆ ಆಯ್ತು, ಜೊತೆಗೆ ಮಗುವಿಗೆ ತಾಯಿಯಲ್ಲಿ ರಕ್ತಹೀನತೆ ಇದ್ರೆ ಮಗುವಿನ ಏನು ಬೆಳವಣಿಗೆ ಕುಂಠಿತ ಆಗ್ತದೆ. ಏನು ಸಣ್ಣ ಪ್ರಮಾಣದ ಸೈಜಿನ ಮಗು ಹುಟ್ಟುವಂಥದ್ದು, ಕಡಿಮೆ ತೂಕದ ಮಗು, ಮಗುವಿನ ಸುತ್ತ ನೀರು ಕಡಿಮೆ ಇರುವಂಥದ್ದು, ಅಥವಾ ಅವಧಿಪೂರ್ವ ಹೆರಿಗೆ, ಹೆರಿಗೆ ಸಮಯದಲ್ಲಿ ಕಷ್ಟ ಆಗುವಂತಹದ್ದು, ಸಹಜ ಹೆರಿಗೆ ಕಷ್ಟ ಆಗುವಂತಹದ್ದು, ಅಥವಾ ಹೆರಿಗೆ ಸಮಯದಲ್ಲಿ ಟ್ಯಾಂಕಿ ಅರ್ಧ ಟ್ಯಾಂಕಿ ಇರುತ್ತೆ ಅಂದ್ರೆ ರಕ್ತ ಕಮ್ಮಿ ಇರುತ್ತೆ, ಅಂಥವ್ರಿಗೆ ಒಂದು 500 ml ರಕ್ತ ಹೋಯ್ತಂತ ಅನ್ಕೊಳ್ಳಿ ಹೆರಿಗೆ ಆಪತಿ, ಆವಾಗ ಅವರಿಗೆ ಪ್ರಾಣಾಪಾಯ ಆಗುವಂಥ ಸಮಸ್ಯೆಗಳು ಇವೆಲ್ಲ ಇರುತ್ತೆ. ರಕ್ತಹೀನತೆ ಅಂತಂದ್ರೆ ನಮ್ಗೆ ಅನ್ಸ್ಬೋದು ಈ ಡಾಕ್ಟರ್ ಅಂತ ಪ್ರತಿ ತಿಂಗಳು ಬಂದಾಗ ಒಂದೊಂದು ಹೆಚ್ ಬಿ ಮಾಡೋಕೆ ಹೇಳೋದಪ್ಪ, ಅದ್ರಾಗ ಹಗೂರ ಹತ್ತಿದ್ರು ಕೂಳೆ ಅಮ್ಮ ಎಂತ ಇಷ್ಟು ಕಮ್ಮಿ ಇತ್ತಲ್ಲ ಅಂತ ಹೇಳೋದು, ನಾ ಎಂತ ತಿಮ್ಮದ ಅಂದೇಳಿ ಈ ತರ ಎಲ್ಲ ಅನ್ಕೊಂತಿರ್ಬೋದು. ಬಟ್ ಗರ್ಭಿಣಿಯರಲ್ಲಿ ರಕ್ತಹೀನತೆ ಒಂದು ದೊಡ್ಡ ಸಮಸ್ಯೆ. ಅದು ಟಿಪ್ ಆಫ್ ಐಸ್ಬರ್ಗ್ ಅಂತಾರಲ್ಲ, ಒಂದ್ ದೊಡ್ಡ ಮಂಜುಗಡ್ಡೆ ನೀರ್ ಹಾಕ್ರೆ ಬರೀ ಮೇಲಿನ ಮಾತ್ರ ಕಾಣುತ್ತಲ್ಲ, ಅದಷ್ಟೇ ರಕ್ತಹೀನತೆ. ಅದರಿಂದ ಆಗುವಂತ ಸಮಸ್ಯೆಗಳೆಲ್ಲ ಅಡಿ ಇದೆ. ಮಗುವಿಗೂ ಸಮಸ್ಯೆ, ತಾಯಿಗೂ ಸಮಸ್ಯೆ, ಹೆರಿಗೆಗೂ ಸಮಸ್ಯೆ, ಬಾಣಂತನಕ್ಕೂ ಸಮಸ್ಯೆ. ರಕ್ತಹೀನತೆ ಇರುವವ್ರ ಬಾಣಂತನದಲ್ಲಿ ನಂಜಾಗೋ ಸಾಧ್ಯತೆಗಳು ಜಾಸ್ತಿ, ಗರ್ಭಕೋಶ ಚೆನ್ನಾಗಿ ಚಿರುಟುದಿಲ್ಲ, ಆಯ್ತಾ? ಅವರಿಗೆ ಗರ್ಭಾವಸ್ಥೆಯಿಂದ ಅವರಿಗೆ ರಿಕವರಿ ಆಗಿ ಸಹಜ ಸ್ಥಿತಿಗೆ ಬರುವಂತಹದ್ದು ನಿಧಾನಗತಿಯಲ್ಲಿ ಆಗ್ತದೆ. ಹೀಗಿದೆಲ್ಲ ಉಂಟು.
1: ಇಷ್ಟೆಲ್ಲ ಇತ್ತು ಮಾರ್ರೆ. ಈಗ ಅದಕ್ಕೆ ಮದ್ಯಂತ ಎಂತ ಮಾಡ್ಕ?
0: ನೀವು ಕ್ವಶನ್ ಗೆ ಒಂದು ಸುಲಭ ಮಾಡ್ಕೊಬಿಟ್ರಿ ಅಲ್ಲ, ಇಲ್ಲಿ ಹಾಪ್ ಕಿತ್ತೇನು ಇರ್ಲಿ. ಈಗ ನಾವು ಸಾಮಾನ್ಯವಾಗಿ ಏನೂ ಸಮಸ್ಯೆ ಇಲ್ದಿರೋರಿಗೆ, ರಕ್ತದ ಪ್ರಮಾಣ ಸಹಜ ಸ್ಥಿತಿಯ ಇರುವವರಿಗೆ ಸಹ ಪ್ರೊಫೈಲಾಕ್ಟಿಕ್ ಐರನ್ ಅಂತ ಹೇಳ್ತೇವೆ. ಪ್ರೊಫೈಲಾಕ್ಟಿಕ್ ಅಂದ್ರೆ ಜಾಗ್ರತೆಯಾಗಿ ಐರನ್ ಕೊಡುವಂತದ್ದು. ರಕ್ತ ಈಗ 12 ಗ್ರಾಮೇ ಇರ್ಲಿ, ಅವರಿಗೆ ನಾವು ಗರ್ಭಾವಸ್ಥೆಯಲ್ಲಿ 3 ತಿಂಗಳಿಂದ ಹೆರಿಗೆವರೆಗೆ, ಹೆರಿಗೆ ನಂತರ 3 ತಿಂಗಳು ಪುನಃ ನಾವು ರಕ್ತದ ಮಾತ್ರೆಗಳನ್ನು ಪ್ರತಿದಿನ ಒಂದೊಂದಾಗಿ ಕೊಡ್ತೇವೆ. ಸ್ವಲ್ಪ ಪ್ರಮಾಣದ ರಕ್ತಹೀನತೆ ಇದ್ರೆ ಅಥವಾ ರಕ್ತದಲ್ಲಿ ಐರನ್ನಿನ ಕೊರತೆ ಇದ್ರೆ ಅವರಿಗೆ ದಿನಕ್ಕೆ 2 ಬಾರಿ ಆ ತರದ ಮಾತ್ರೆಗಳನ್ನು ಕೊಡುವುದು, ಅಥವಾ ತುಂಬಾ ರಕ್ತದ ಪ್ರಮಾಣ ಕಡಿಮೆ ಇದ್ರೆ ಅಥವಾ ರಕ್ತಹೀನತೆ ಇದ್ರೆ ಅವರಿಗೆ ನಾವು ರಕ್ತ ಈ ಮಾತ್ರೆಗಳನ್ನ ಜಾಸ್ತಿ ಕೊಡಬಹುದು, ಅಥವಾ ಕೆಲವರಿಗೆ ಆ ಮಾತ್ರೆ ತಕೊಂಡ್ರೆ ಹೀಟ್ ಆಬ್ದ, ವಾಂತಿ ಬಬ್ದ, ಮೋಷನ್ ಕಷ್ಟ ಆಬ್ದ, ಮೋಷನ್ ಅಲ್ಲಿ ರಕ್ತ ಹಬ್ದ, ಹಿಂಗೆಲ್ಲ ಇರುತ್ತೆ. ಅಂತವರಿಗೆ ರಕ್ತದಲ್ಲೇ ಅದನ್ನೇ ಏನು ಇಂಜೆಕ್ಷನ್ ರೂಪದಲ್ಲಿ ಸಹ ಕೊಡಬಹುದು ಐರನ್ ಅನ್ನ. ಇನ್ನು ಕೆಲವು ಪ್ರಕರಣಗಳು ತುಂಬಾ ಕಡಿಮೆ ಇರುತ್ತೆ, 5 ಗ್ರಾಮ್ 4 ಗ್ರಾಮ್ ಎಲ್ಲ ಹಿಮೋಗ್ಲೋಬಿನ್ ಇದ್ದ ಉಪ್ಸ ಶುರು ಆಗಿರುತ್ತ, ಹಾರ್ಟಿನ್ ಸಮಸ್ಯೆ ಕಾಣಿಸಿರುತ್ತ ಎಲ್ಲ, ಅಂತವ್ರಿಗೆ ರಕ್ತನೇ ಕೊಡಬೇಕಾಗುತ್ತೆ.
1: ಓ, ಗರ್ಭಿಣಿಯರಿಗೆ?
0: ಹಾ, ಗರ್ಭಿಣಿಯರಲ್ಲೂ ರಕ್ತದ ಅವಶ್ಯಕತೆ ಅತಿಯಾಗಿ ಇದ್ರೆ ಕೊಡುವಂತಹ ಪರಿಪಾಠಗಳು ಉಂಟು.
1: ಇದನ್ನ ಕೇಂಬತ್ತಿಗೆಲ್ಲ ಒಬ್ಬ ಹಿಂಗು ಅಲ್ಲ ಇತ್ತ ಮಾರ್ರೆ ಅಂಬಾಗ ಆತ್ತ ಆಕ್ಚುಲಿ. ಆದ್ರೆ ಇದು ಇಪ್ಪದ್ರಿಂದನೇ ಡಾಕ್ಟರ್ ಹೇಳ್ತಿ ಇಪ್ಪದ. ಅದಕ್ಕೆ ಎಂತ ಮಾಡ್ಕೇಂದ್ರೆ ಉಂಬುದ್ ತಿಂಬುದನ್ನ ಸರಿ ಮಾಡ್ಕಲ್ದ ಡಾಕ್ಟ್ರ ಹೇಳಿ, ಇಂಪಾರ್ಟೆಂಟ್ ಅದೇ ಅಲ್ಲ.
0: ಆರೋಗ್ಯಕರ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ನಾವು ಫಾಲೋ ಮಾಡ್ಕ. ಉಂಬುದ್ ತಿಂಬ ಸರಿ ಮಾಡ್ಕೊಂಡ್ ಹೆಡ್ಗಿ ಗಟ್ಲಿ ಅನ್ನ ತಿಂತ ಇದ್ರೆ ಹಬ್ದಲ್ಲ.
1: ಬ್ಯಾಲೆನ್ಸ್, ಸಮತೋಲಿತ ಆಹಾರ,
0: ಸಮತೋಲಿತ ಆಹಾರ, ಕಾಳು ತರಕಾರಿ ಸೊಪ್ಪು,
1: ಕರೆಕ್ಟ್, ಐರನ್ ಕಂಟೆಂಟ್, ಐರನ್ ಕಂಟೆಂಟ್, ನುಗ್ಗಿ ಸೊಪ್ಪು.
0: ಹೌದು, ನಮ್ಮಷ್ಟು ಹೆಡ್ರ ಅಲ್ಲ ಕಳ್ಸತಿ ಹೇಳ್ದಂಗೆ, ಅವರೆಲ್ಲ ಜಾಣ್ರೆ
1: ಅಲ್ಲ. ಬಸ್ರಿಗೆ ಇದೆಲ್ಲ ತಿನ್ನಿ ಅಂತ ಹೇಳಿ ಕೊಡ್ತಾರೆ, ಮತ್ತೆ ಉರ್ಗ ಚಟ್ನಿ ಇವೆಲ್ಲ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುವಂತದ್ದು. ಅಂತ ಫುಡ್ಗಳು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ದ ಫುಡ್ ಇತ್ತಲ್ಲ, ನಿಜವಾಗ್ಲೂ ಅದು ಫಾಲೋ ಮಾಡಿದ್ರೆ ನಾವು ಇಂಡೈರೆಕ್ಟ್ಲಿ ಮೊದ್ದಿಲ್ಲದೆ ಇಂಥದಕ್ಕೆಲ್ಲ ನಾವು ಒಂದು ತಯಾರಾದಂಗೆ ಅಲ್ಲ ಡಾಕ್ಟ್ರೆ. ಸೊ ಇವತ್ತಿನ ಈ ಸರಣಿ ಕಾರ್ಯಕ್ರಮದಲ್ಲಿ ನಾವು ಹಿಮೋಗ್ಲೋಬಿನ್ ಅಲ್ಲ ರಕ್ತಹೀನತೆ ಬಗ್ಗೆ ಮಾತಾಡಿದ್ವಿ, ಬಿಪಿ ಬಗ್ಗೆ ಮಾತಾಡಿದ್ವಿ, ಶುಗರ್ ಬಗ್ಗೆ ಮಾತಾಡಿದ್ವಿ, ಥೈರಾಯ್ಡ್ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ಸಮಸ್ಯೆಗಳು ಯಾರಲ್ಲಿ ಕಂಡು ಬರುತ್ತೆ ಹೆಚ್ಚಾಗಿ, ಯಾವ್ದ್ರ ಬಗ್ಗೆ ಅಂದ್ರೆ ನಮ್ಮ ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡು ಬರುವ ಈ ಕಾಯಿಲೆಗಳ ಬಗ್ಗೆ ಮಾತಾಡಿದ್ವಿ. ಅದಕ್ಕೆ ಎಂತ ಮಾಡ್ಕಂತಳಿಯೂ ಮಾತಾಡಿ ಆಯ್ತು. ಮುಂದಿನ ಸರಣಿಯಲ್ಲಿ ಮುಂದಿನ ವಿಷಯ ಇರುತ್ತೆ, ಎಲ್ಲೂ ಹೈಬೇಡಿ. ಇಷ್ಟೊ ತನಕ ನಮ್ಮ ಡಾಕ್ಟರ್ ಒಂದೊಳ್ಳೆ ಇನ್ಫಾರ್ಮೇಶನ್ ಕೊಟ್ರ, ಈ ಶುಗರ್ ಹ್ಯಾಂಗ್ ಬತ್ತ, ಎಂತದ್ರಿಂದ ಎಂತ ಮಾಡ್ಕ, ಬಿಪಿಗೆ ಎಂತ ಮಾಡ್ಕ, ಥೈರಾಯ್ಡ್ಗೆ ಎಂತ ಮಾಡ್ಕ, ಈವನ್ ರಕ್ತಹೀನತೆಗೆ ಎಂತ ಮಾಡ್ಕ, ಅದರಿಂದ ಅಪ್ಪ ಸಮಸ್ಯೆಗಳು ಎಂತ ಅಂತೇಳಿ ಅದ್ರ ಬಗ್ಗೆ ಹೇಳ್ರೆ ನಾವು ಸ್ವಲ್ಪ ಜಾಗೃತರಾಗಿ ಇಪ್ಪುದು ತುಂಬಾ ಒಳ್ಳೇದು, ಅದು ನಮ್ಮ ಆಹಾರದ ವಿಷಯದಲ್ಲಿ. ಡಾಕ್ಟ್ರೆ ನಿಮ್ಗೆ ಧನ್ಯವಾದಗಳು, ಅತ್ಯುತ್ತಮ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀಡಿದ್ದಕ್ಕಾಗಿ.
0: ಥ್ಯಾಂಕ್ ಯು.
1: ಮತ್ತೊಂದು ಸರಣಿ ಕಾರ್ಯಕ್ರಮ ನಾಳೆಗಿರುತ್ತ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಮ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಆರೋಗ್ಯವೇ ಭಾಗ್ಯದಲ್ಲಿ ನಾನು ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಗಣೇಶ್ ಭಟ್ಟ ಅವರಿದ್ದಾರೆ. ಅದರಲ್ಲೂ ಎಂತ ಕೇಂದ್ರೆ ನಾವು ಈ ಆರೋಗ್ಯವೇ ಭಾಗ್ಯದಲ್ಲಿ ಸರಣಿ ಕಾರ್ಯಕ್ರಮ ಮಾಡ್ತಾ ಇತ್ತು, ಅದರಲ್ಲಿ ಹದಿಹರೆಯದಲ್ಲಿ ಯಾವ ಸಮಸ್ಯೆ ಬರುತ್ತೆ, ಮೆನ್ಸ್ಟ್ರುವೇಷನ್ ಅಂದ್ರೆ ಎಂತ, ಮೆನ್ಸ್ಟ್ರುವೇಷನ್ ನಲ್ಲಿ ನೀವು ಯಾವ ತರದೆಲ್ಲ ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ಕ, ಗರ್ಭಿಣಿಯರು ಅವರ ಗರ್ಭದ ಲಕ್ಷಣಗಳು ಎಂತ ಇರುತ್ತೆ, 3 ತಿಂಗಳು 6 ತಿಂಗಳು 9 ತಿಂಗಳು ಯಾವ ತರ ಲಕ್ಷಣಗಳು, ಯಾವ್ದು ಬೇಕು ಯಾವ್ದು ಬೇಡ, ಆಹಾರ ಏನ, ಇದೆಲ್ಲದ್ರ ಬಗ್ಗೆ ಈ ಸರಣಿ ಕಾರ್ಯಕ್ರಮದಲ್ಲಿ ಮಾತಾಡಿ ಆಯ್ತು. ನಾವು ಇವತ್ ನಾವ್ ಎಂತ ಮಾತಾಡ್ತಿತ್ತಂದ್ರೆ ಗರ್ಭಿಣಿಯರಲ್ಲಿ, ಅದು ಡಾಕ್ಟ್ರೆ, ಡಾಕ್ಟರ್ ಫಸ್ಟ್ ನ ಸ್ವಾಗತ ಹೇಳ್ಕ, ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ.
0: ಧನ್ಯವಾದಗಳು.
1: ಈಗಿನ ದಿನಗಳಲ್ಲಿ ಹೆಚ್ಚಿನ ಗರ್ಭಿಣಿಯರಲ್ಲಿ ಇದೊಂದು ಸಮಸ್ಯೆ ಕಾಣ್ತೆ, ಅಂತ ಕೇಂದ್ರೆ ಒಂದೇ ಶುಗರ್ ಮಧುಮೇಹ ಅಂತ ಹೇಳಿ, ಇನ್ನೊಂದು ಹೈ BP ಎಂಬರು ಮಾರ್ರೆ ಅಂತೇಳಿ ಹೇಳಿ, ಮತ್ತೊಂದು ಥೈರಾಯ್ಡ್ ಎಂಬರು ಮಾರ್ರೆ. ಅದಕ್ಕೆಲ್ಲ ಆ ಗರ್ಭಾವಸ್ಥೆಯಲ್ಲೇ ಅವರು ಎಷ್ಟಪ್ಪ ಮಾತ್ರೆ ತಿಂತಾರೆ ಡಾಕ್ಟರ್, ಅದನ್ನೆಲ್ಲ ಕಂಡ್ರೆ ತಲೆ ಬಿಸಿ ಆತ್ ಅಲ್ದ?
0: ತಲೆ ಬಿಸಿ ಅಂತ ಹೇಳೋದಕ್ಕಿಂತ ಕೆಲವರಲ್ಲ ಅದು ಗುರುತಿಸಲ್ಪಡುತ್ತೆ, ಅದು ಖುಷಿ ಪಡಬೇಕು.
1: ಆ ಹಂತದಲ್ಲಿ ಅದು ಗುರುತಿಸಲ್ಪಡುತ್ತೆ.
0: ಕೆಲವ್ ಸತಿ ಗುರುತಿಸದೆ 8 ತಿಂಗಳಿಗೆ 9 ತಿಂಗಳಿಗೆ ಮಗುಗ್ ಸಮಸ್ಯೆ ಆದಾಗ, ತಾಯಿಗೆ ಸಮಸ್ಯೆ ಆದಾಗ ಗೊತ್ತಾಗೋದು ಅಷ್ಟು ಒಳ್ಳೇದಲ್ಲ. ಅದಕ್ಕಿಂತ ಬೇಗ ಗುರುತಿಸಲ್ಪಟ್ಟು ಅದಕ್ಕೆ ಮಾತ್ರೆ ಔಷಧಿಗಳು ತಗೊಳ್ಳೋದು ಒಳ್ಳೇದಲ್ವಾ?
1: ಹೌದು ಹೌದು, ಕರೆಕ್ಟ್ ಕರೆಕ್ಟ್.
0: ಈಗ ನೀವು ಹೇಳ್ದಂಗೆ ಈಗಿನ ಕಾಲಮಾನದಲ್ಲ ಗಣನೀಯವಾಗಿ ಗರ್ಭಿಣಿಯಲ್ಲ ಮಧುಮೇಹ, ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ, ಗರ್ಭಿಣಿಯರಲ್ಲಿ ಮಧುಮೇಹ ಅಂತ, ಆ ಪ್ರಕರಣಗಳು ಬಹಳ ಜಾಸ್ತಿ ಆಗ್ತಾ ಇದೆ. ಒಂದು ಏನಂದ್ರೆ ಭಾರತೀಯರು ಜೆನೆಟಿಕ್ಸ್ ಹೇಗಿದೆ ಅಂತಂದ್ರೆ, ನಾವು ಉಪವಾಸವನ್ನ ತಡ್ಕೊಳ್ಳಿಕ್ಕೆ ಕ್ಷಮತೆ ಹೊಂದಿದವರಂತೆ.
1: ಹೌದಾ?
0: ನಮ್ಮ ದೇಹ ಸ್ಥಿತಿ ಅಂಡರ್ ನ್ಯೂಟ್ರಿಷನ್ ಅಂದ್ರೆ ಕಡಿಮೆ ಪೌಷ್ಟಿಕಾಂಶತೆಗಳನ್ನು ನಿವಾರಿಸ್ಕೊಂಡು ಸರಿದೂಗಿಸ್ಕೊಂಡು ಹೋಗುವಂತ ಕೆಪಾಸಿಟಿ ಇರುವಂತ ದೇಹ. ಈಗಿನ ಕಾಲಮಾನದಲ್ಲಿ ಹೇಗಾಗಿದೆ ಅಂದ್ರೆ, ನಮ್ದು ಯಥೇಚ್ಛ ಸಮೃದ್ಧಿ, ಸ್ಥೂಲಕಾಯತೆ, 3 ಹೊತ್ತು ಊಟ ಹೀಗೆಲ್ಲ ಆದಾಗ ನಮ್ಮ ಸಮಾಜದಲ್ಲೇ ಬದಲಾವಣೆ ಆಗಿದೆ. ಹೊರ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತೀಯರು ಇನ್ಹೆರೆಂಟ್ಲಿ ರಿಸ್ಕಿ ಅಂತ, ಅಂದ್ರೆ ಸ್ವಾಭಾವಿಕವಾಗಿ ಭಾರತೀಯ ಗರ್ಭಿಣಿಯರಲ್ಲಿ ಮಧುಮೇಹ ಬರುವ ಪ್ರಕರಣಗಳು ಜಾಸ್ತಿ ಅಂತ ಬಹಳ ವಿಶ್ವದಾದ್ಯಂತ ಸ್ಟಡಿಗಳೇ ಹೇಳ್ತಾ ಇದೆ. WHO ಸಹ ಹೇಳ್ತದೆ ಭಾರತೀಯ ಗರ್ಭಿಣಿ ಮಹಿಳೆಯರು ಹೈ ರಿಸ್ಕ್ ಫಾರ್ ಡಯಾಬಿಟಿಸ್ ಅಂತ, ಅಂದ್ರೆ ಮಧುಮೇಹ ಗರ್ಭಿಣಿಯಲ್ಲಿ ಬರಲಿಕ್ಕೆ ಭಾರತೀಯರು ಹೈ ರಿಸ್ಕ್, ಅದು ಏಷ್ಯನ್ ಪಾಪ್ಯುಲೇಷನ್ ಅಲ್ಲೂ ಭಾರತೀಯರು ಹೈ ರಿಸ್ಕ್ ಅಂತ ಹೇಳ್ತಾರೆ.
1: ಅದು ಯಾಕೆ? ಈಗ ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೆ, ಶುಗರ್ ಇಲ್ಲ ಗಿಗರ್ ಇಲ್ಲ ಎಲ್ಲ ಸರಿ ಇರ್ತಾರೆ, ಗರ್ಭಿಣಿ ಆದ್ಮೇಲೆ ಹೆಚ್ಚಾಗಿ ಶುಗರ್ ಟೆಸ್ಟ್ ಮಾಡ್ತಾರೆ ಎಂಟಿ ಸ್ಟಮಕ್ ಅಲ್ಲಿ, ಕೆಲವು ಸಲ ಹಾಂಗೆ ರ್ಯಾಂಡಮ್ ಟೆಸ್ಟ್ ಕೂಡ ಎಲ್ಲ ಆತ. ಈ ಸಂದರ್ಭದಲ್ಲಿ ಎಂತಕ್ಕದು ಶುಗರ್ ಲೆವೆಲ್ ಅಷ್ಟು ಹೈ ಹೊತ್ತು, ಅಥವಾ ಮೊದ್ಲೇ ಇದ್ದದ್ದು ಗೊತ್ತಿಪ್ಪುದಿಲ್ಲ, ಅಥವಾ ಗರ್ಭಿಣಿ ಆದಾಗ್ಲೇ ಅದು ಶುರು ಆಗ್ತದ, ಹೆಂಗದ?
0: ಅಲ್ಲ, ಅದು 2-3 ತರದಲ್ಲಿ ಇರುತ್ತೆ. ಮಧುಮೇಹ ಅಂತಂದ್ರೆ ಈಗ ಎಲ್ಲ ಸ್ವಲ್ಪ ವಯಸ್ಸು ಜಾಸ್ತಿ ಆದ್ಮೇಲಿನ ಮದುವೆಗಳು ಎಲ್ಲ ಆಗ್ತಿರೋದ್ರಿಂದ ಮೊದಲೇ ಇರುವಂತಹ ಏನು ಮಧುಮೇಹನು ಗರ್ಭಿಣಿಯಲ್ಲಿ ಮೊದಲ ಬಾರಿಗೆ ಗಮನಕ್ಕೆ ಬರಬಹುದು. ಅಂದ್ರೆ 3 ತಿಂಗಳಲ್ಲಿ ಟೆಸ್ಟ್ ಮಾಡಿದಾಗ್ಲೇ 200 ಚಿಲ್ಲರೆ ಶುಗರ್, 300 ಚಿಲ್ಲರೆ ಶುಗರ್ ಈ ತರ ಎಲ್ಲ ಇದ್ರೆ ಅದು ಗರ್ಭಿಣಿಗಿಂತ ಮುಂಚೆನೆ ಮಧುಮೇಹ ಇದ್ದಿತ್ತು, ಅದು ಗಮನಕ್ಕೆ ಬರದಿಲ್ದೆ ಇರಬಹುದು, ಈಗ ಅದು ಗಮನಕ್ಕೆ ಬರ್ತಿರ್ಬಹುದು. ಇನ್ನೊಂದ್ ತರ ಏನಂದ್ರೆ ಗರ್ಭಿಣಿಯಲ್ಲೇ ಬರುವಂತಹ ಮಧುಮೇಹ, ಅದನ್ನ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ. ಅದನ್ನ ನಾವು ಹೇಗೆ ಅಂದ್ರೆ, ಒಂದು ಗರ್ಭಿಣಿಗೆ ಎಷ್ಟೇ ಗ್ಲೂಕೋಸ್ ಲೋಡ್ ಕೊಟ್ರು, ಅಂದ್ರೆ ಸಾಕಷ್ಟು ಪ್ರಮಾಣದ ಏನು ಸಕ್ಕರೆ ಅಂಶ ಸಿಹಿ ಅಂಶ ಸ್ವೀಕರಿಸಿದ್ರು, ಅವರ ದೇಹ ಕೆಪಾಸಿಟಿ ಇಡಬೇಕು ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣನ ನಿಯಮಿತ ಲೆವೆಲ್ ಅಲ್ಲೇ ಇಟ್ಕೊಳ್ಳುವಂತಹ ಕೆಪಾಸಿಟಿ. ಅರ್ಥ ಆಯ್ತಾ? ಆ ಕೆಪಾಸಿಟಿಯ ಅಂಶ ಕಡಿಮೆ ಆದಾಗ ನಾವು ಅದನ್ನ ಹೇಗ್ ಗುರುತಿಸ್ತೇವೆ ಅಂತಂದ್ರೆ, ಗ್ಲೂಕೋಸ್ ಹುಡಿನ ಒಂದಷ್ಟು ಪ್ರಮಾಣದಲ್ಲಿ 75 ಗ್ರಾಂ ಗ್ಲೂಕೋಸ್ ಅನ್ನ 1/4 ಲೀಟರ್ ನೀರಿಗೂ 350 ml ನೀರು ಕರಡಿ ಕುಡಿಸಿ 2 ಗಂಟೆ ಆದ್ಮೇಲೆ ಶುಗರ್ ಟೆಸ್ಟ್ ಅಂತ ಮಾಡ್ತೇವೆ. ಅದರಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣ ಅಂದ್ರೆ 140 mg/dL ಅದಕ್ಕಿಂತ ಅಥವಾ ಅದರಷ್ಟು 140ಕ್ಕಿಂತ ಜಾಸ್ತಿ ಅಥವಾ ಅಷ್ಟೇ ಇದ್ರೆ ಅವರಿಗೆ ಗರ್ಭಿಣಿಯಲ್ಲಿ ಮಧುಮೇಹ ಇದೆ ಅಂತ ನಾವು ಹೇಳ್ತೇವೆ. ಅಂದ್ರೆ ಗರ್ಭಿಣಿಯರು ಸ್ವಾಭಾವಿಕವಾಗಿ ಎಷ್ಟೇ ಪ್ರಮಾಣದ ಸಿಹಿ ಅಥವಾ ಶರ್ಕರೆ ಪಿಷ್ಟವನ್ನು ಕೊಟ್ಟರೂ ಸಹ ಅವರ ರಕ್ತದಲ್ಲಿನ ಸಕ್ಕರೆ ಅಂಶ 140ಕ್ಕೆ ದಾಟು ಆಗಿಲ್ಲ 2 ಗಂಟೆಗಳ ನಂತರ. ಅದಕ್ಕಿಂತ ದಾಟದ್ರೆ ಆ ಹೆಚ್ಚಿನ ಏನು ಸಕ್ಕರೆ ಅಂಶ ಅಥವಾ ಸಿಹಿ ಅಂಶ ಮಗುವಿಗೆ ಹೋಗ್ತದೆ, ಟ್ರಾನ್ಸ್ಫರ್ ಆಗ್ತದೆ. ಅದು ಹೋಗೋದ್ರಿಂದ ಏನಂತಂದ್ರೆ ಮಗುವಿನಲ್ಲಿ ಸ್ಥೂಲಕಾಯತೆ, ಹೊಟ್ಟೆ ಒಳಗೆ ಮಗು ದೊಡ್ಡದಾಗುದು, ಮಗುವಿನ ತೂಕ ಜಾಸ್ತಿ ಆಗುದು, ಮಗುವಿನ ಸುತ್ತ ನೀರು ಜಾಸ್ತಿ ಆಗುದು. 4-5 ತಿಂಗಳೊಳಗಡೆ ನಾನು ಆವಾಗ್ಲೇ ಹೇಳ್ದಂಗೆ ತುಂಬಾ ಜಾಸ್ತಿ ಶುಗರ್ ಇರುವಂತಹ ಗರ್ಭಿಣಿಯರಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಸರಿ ಆಗದೆ ಇದ್ರೆ ಮಗುವಿನಲ್ಲಿ ಅಂಗಾಂಗ ಊನತೆಗಳು, ಹಾರ್ಟಿನ ಸಮಸ್ಯೆ ಅಥವಾ ಕೆಲವೊಂದು ಪಕ್ಕೆ ಮೂಳೆ ಅಥವಾ ಬೆನ್ನಿನ ಕೆಳ ಮೂಳೆಗಳು ಉತ್ಪತ್ತಿನೇ ಆಗದೆ ಇರುವಂತದ್ದು ಮಕ್ಕಳಲ್ಲಿ, ಈ ತರದ್ದೆಲ್ಲ ಸಮಸ್ಯೆ ಇರ್ತದೆ
1: ಶುಗರ್ ಇದ್ರೆ.
0: ಹೌದು ಹೌದು,
1: ಮಧುಮೇಹದಿಂದ ಗರ್ಭಿಣಿ ಸ್ತ್ರೀಯರಲ್ಲಿ.
0: ಹೌದು, ಅದೇ ನಾನು ಹೇಳದ್ನಲ್ಲ, 2 ತರ. ಒಂದು ಗರ್ಭಿಣಿ ಆಗೋ ಮುಂಚೆನೆ ಮಧುಮೇಹ ಇರುವಂತದ್ದು, ಅದನ್ನ ಓವರ್ಟ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಆ ತರ ಶುಗರ್ ಜಾಸ್ತಿ ಇರುವವರಿಗೆ ಮಗುವಿನಲ್ಲಿ ಇದರಲ್ಲಿ ಸಮಸ್ಯೆಗಳು, ಹಾರ್ಟಿನ ಸಮಸ್ಯೆ, ಅದೇ ನಾ ಹೇಳ್ದಂಗೆ ಮೂಳೆ ಸಮಸ್ಯೆ, ಅಥವಾ ಅವಧಿ ಪೂರ್ವ ಹೆರಿಗೆ, ಅಥವಾ ಸಣ್ಣ ಆಕಾರದ ಮಗು ಹುಟ್ಟುವಂಥದ್ದು, ಅಥವಾ ಮಗು 3 ತಿಂಗಳಿಗೆ ಪದೇ ಪದೇ ಅಬಾರ್ಷನ್ ಆಗುವಂಥದ್ದು, ಈ ತರ ಎಲ್ಲ ಸಂಭವನೀಯತೆಗಳು ಇರ್ತದೆ. ಇನ್ನೊಂದು ಗರ್ಭಿಣಿಯಲ್ಲಿ ಮಧುಮೇಹ ಬರುವಂಥದ್ದು. ಈಗ ನಾವು ಅದೇ ಗ್ಲೂಕೋಸ್ ಲೋಡ್ ಟೆಸ್ಟ್ ಕೊಟ್ಟು ಗೊತ್ತಾಗೋದು, ಇಲ್ಲ ಒಂದು 7 ತಿಂಗಳಿಗೆ ಸಾಮಾನ್ಯವಾಗಿ ನಾವೀಗ ಎಲ್ಲರೂ 6 ತಿಂಗಳಲ್ಲಿ ಒಂದು OGCT ಟೆಸ್ಟ್ ಅಂತ ಮಾಡ್ತೇವೆ, ಓರಲ್ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ. ಅಂದ್ರೆ ಗ್ಲೂಕೋಸ್ ಕೊಟ್ಟು ತಾಯಿಯ ಒಂದು ಸಿಸ್ಟಮ್ ಅನ್ನ ನಾವು ಚಾಲೆಂಜ್ ಮಾಡ್ತಿದ್ದೇವೆ, ನಿಮ್ಮಲ್ಲಿ ಇದನ್ನ ಸರಿದೂಗಿಸ್ಕೊಂಡು ಹೋಗುವ ಒಂದು ಕೆಪಾಸಿಟಿ ಇದೆಯಾ ಅಂತ. ಆ ಚಾಲೆಂಜ್ ಅಲ್ಲಿ ಅವರು ಅದೇ ನಮ್ಗೆ ಮಧುಮೇಹಿ ಅಂತ ಗೊತ್ತಾದ್ರೆ ಅವರಲ್ಲಿ ಮಗು ತುಂಬಾ ದೊಡ್ಡದಾಗಿ ಬೆಳೆಯುವಂತದ್ದು, ಅಥವಾ ಮಗುವಿನ ಸುತ್ತ ನೀರು ಜಾಸ್ತಿ ಆಗುವಂತಹದ್ದು, ಅವಧಿ ಪೂರ್ವ ಹೆರಿಗೆ ಅಥವಾ ಅವಧಿ ಪೂರ್ವ ನೀರು ಹೋಗುವಂತಹದ್ದು, ಹೆರಿಗೆ ಸಮಯದಲ್ಲಿ ಮಗುವನ್ನ ನಾವು ಡೆಲಿವರಿ ಮಾಡುವಾಗ ಸಹಜ ಹೆರಿಗೆ ಆಗುವುದು ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ಆದ್ರೂ ತಲೆ ಬರುವಾಗ ಭುಜ ಬರದೇ ಇರ್ಬೋದು, ಈ ತರದ್ದೆಲ್ಲ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತದೆ. ಹೀಗೆ ಹೇಳದೆ ಅಂತಂದ್ರೆ ಶುಗರ್ ಇದೆ ಅಂತ ಗೊತ್ತಾದವರು, ಉತ್ತಮವಾಗಿ ಟ್ರೀಟ್ಮೆಂಟ್ ತಕೊಂಡವರು, ಕಂಟ್ರೋಲ್ ಅಲ್ಲಿ ಇರೋರು ಎಲ್ಲದೂ ಇದೆಲ್ಲ ನಂಗೆ ಆಗುತ್ತೆ ಅಂತ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ.
1: ಸರಿಯಾಗಿ ಹೇಳಿದ್ರೆ
0: ಸರಿಯಾದ ಸಮಯದಲ್ಲಿ ಅದನ್ನ ಕಂಡು ಹಿಡಿದು ಅದಕ್ಕೆ ಉತ್ತಮ ರೀತಿಯಲ್ಲಿ ಏನು ನಾವು ಫಸ್ಟ್ ನಾವು ಹೇಳೋದು ಪಥ್ಯ ಮತ್ತೆ ಎಕ್ಸಸೈಸ್ ವ್ಯಾಯಾಮ, ಅದರಲ್ಲಿ ನಾವು ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ ಸಾಮಾನ್ಯವಾಗಿ ಮಾತ್ರೆಗಳಿಗೆ, ಇಲ್ಲ ಅತಿ ಜಾಸ್ತಿ ಶುಗರ್ಸ್ ಇದ್ರೆ ಇನ್ಸುಲಿನ್ಗೆ ಹೀಗೆ ನಾವು ಶಿಫ್ಟ್ ಮಾಡ್ತೇವೆ. ಇದೆಲ್ಲ ಉಪಕ್ರಮಗಳೊಂದಿಗೆ ಅವರ ಸಕ್ಕರೆ ಅಂಶ ರಕ್ತದ್ದು ಒಂದು ನಿಯಮಿತ ಹಂತದಲ್ಲಿ ಅಥವಾ ಕಂಟ್ರೋಲ್ ಅಲ್ಲಿ ಇದ್ರೆ ಈ ಸಮಸ್ಯೆಗಳೆಲ್ಲ ಬಹಳ ವಿರಳ, ಸಾಮಾನ್ಯವಾಗಿ ಆಗುದಿಲ್ಲ.
1: ಗೊತ್ತಾಯ್ತಲ್ಲ, ಶುಗರ್ ಇತ್ತಂದ್ಕೊಳ್ಳೆ ಜೀವ ಹಾರಬೇಡಿ. ಈಗ ಡಾಕ್ಟರ್ ಎಂತೆಲ್ಲ ಆಗಬಹುದು ಅದೊಂದು ಚಾನ್ಸಸ್ ಹೇಳದಷ್ಟೇ, ಆದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಕೊಂಡ್ರೆ ಆತರ ಎಂತದೂ ಆತಿಲ್ಲ. ಎಲ್ಲಕ್ಕಿಂತ ಮುಂಚೆ ನೀವು ಧೈರ್ಯ ತಕಂಕ, ಅದು ಬಾರಿ ಇಂಪಾರ್ಟೆಂಟ್.
0: ಹೌದು, ಧೈರ್ಯ ತಕಂಕ ಮತ್ತೆ ನಿಮ್ಮ ವೈದ್ಯರ ಏನು ಸಲಹೆ ಇದೆ ಅದನ್ನ ಪಾಲಿಸಬೇಕು. ಈಗ ನಮ್ಮ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಆಗ್ತದೆ, 150 ಇರುತ್ತೆ ವ್ಯಾಲ್ಯೂ, ಅಂದ್ರೆ ನೀವು ಗರ್ಭಿಣಿಯಲ್ಲಿ ಮಧುಮೇಹಿ ಅಂತಾನೆ ಹೇಳ್ತಾರೆ ಅವರು. ಅದಾದ ಮೇಲೆ ಒಂದ್ 2 ವಾರ ನಿಮ್ಗೊಂದು ಎಕ್ಸಸೈಸ್ ಅಥವಾ ಕೆಲವೊಂದು ಪಥ್ಯಾಹಾರ ಅಂದ್ರೆ ಕಾಳು ತರಕಾರಿ ಜಾಸ್ತಿ ತಿನ್ನಿ, ರೈಸ್ ಗೋಧಿ ಅಥವಾ ತುಂಬಾ ಸ್ವೀಟ್ ಇರೋದನ್ನ ಕಡಿಮೆ ಮಾಡಿ, ಮತ್ತೆ ಸ್ಪ್ಲಿಟ್ ಮೀಲ್ ಮಾಡಿ ಅಂದ್ರೆ 3 ಸಮ ಕಂಸಿ ಊಟ ಮಾಡೋ ಬದಲು 6 ಸ್ವಲ್ಪ ಊಟ ಮಾಡಿ, ಮತ್ತೆ ದಿನಕ್ಕೆ 1/2 ಗಂಟೆ ನಿಯಮಿತ ಅದು ವ್ಯಾಯಾಮ ಮಾಡಿ, ಇದೆಲ್ಲ ಹೇಳ್ತಾರೆ. ಹೇಳದನ್ನ ಮಾಡಿ 2 ವಾರ ಬಿಟ್ಟು ಪುನಃ ಪರೀಕ್ಷೆ ಮಾಡಿ ನೋಡಿ ಖಾಲಿ ಹೊಟ್ಟೆಲ್ ಊಟ ತಿಂಡಿ ಆದ್ಮೇಲೆ ಅಂತೆಲ್ಲ ಹೇಳ್ತಾರೆ. ಅವುಗಳನ್ನ ನೀವು ಫಾಲೋ ಮಾಡ್ಬೇಕು. ಅದರಲ್ಲಿ ಸಹಜವಾಗಿ ನಾರ್ಮಲ್ ಬಂದ್ರೆ ಅದ್ರ ನಂತರ ಅವುಗಳನ್ನೇ ಈ ಪಥ್ಯ ಆಹಾರ ಹಾಗೂ ಎಕ್ಸಸೈಸ್ ಅನ್ನೇ ಮುಂದುವರಿಸಿಕೊಂಡು ಹೋದ್ರು ಸಾಕಾಗ್ತದೆ. ಅದೇ ನಿಯಮಿತವಾಗಿ ವೈದ್ಯರು ಹೇಳದನ್ನ ಪಾಲಿಸುದು, ನಿಯಮಿತವಾಗಿ ತಪಾಸಣೆ ಮಾಡುವುದು, ಅದನ್ನ ಒಂದು ತಹಬದಿ ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತಹದ್ದು ಬಹಳ ಇಂಪಾರ್ಟೆಂಟ್. ನಾನು ಎಷ್ಟೋ ಜನರಿಗೆ ಹೇಳೋದುಂಟು, ಈ ಶುಗರ್ BP ಎಲ್ಲ ಹೆಂಗಂದ್ರೆ ಕುದುರೆ ಅಂತಾರ ಅಂತ. ಕುದುರೆ ಹಗ್ಗ ನಮ್ ಕೈಯಲ್ಲಿದ್ರೆ ಏನು ಆತಿಲ್ಲ, ಕುದುರೆ ಹಗ್ಗ ಬಿಟ್ಟು ಕೂತ್ಕೊಂಡ್ರೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತ.
1: ಕರೆಕ್ಟ್, ಕಂಟ್ರೋಲ್ ನಮ್ಮ ಹತ್ರ ಇದೆ.
0: ಹೌದೌದು, ಹಗ್ಗ ನಿಮ್ಮ ಹತ್ರ ಇದ್ರೆ ಯಾವ ಕಾಯಿಲೆನೂ ದೊಡ್ಡದಲ್ಲ.
1: ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಈಗ ಡಾಕ್ಟರ್ ಹತ್ರ ಕೇಳ್ದಿತ್ತು, ಈ ಗರ್ಭಿಣಿ ಸ್ತ್ರೀಯರಲ್ಲಿ ಶುರುವಾದ ಮಧುಮೇಹ ಶುಗರ್ ಡಯಾಬಿಟಿಸ್ ಮತ್ತೆ ಹೆತ್ತ ಮೇಲೆ ಹೋತ ಅಂತ ಸ್ವಲ್ಪ ಹೊತ್ತಲ್ಲಿ ಕೇಂಬ ಕೇಂತಾರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವ್ ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ. ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಗಣೇಶ್ ಭಟ್ ಅವರಿದ್ದಾರೆ. ಇವತ್ತು ನಾವು ಮಾತಾಡ್ತಾ ಇರುವುದು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ತರದ್ದು ಸಮಸ್ಯೆಗಳು, ಅದರಲ್ಲೂ ಮುಖ್ಯವಾಗಿ ಮಧುಮೇಹ. ಹೆಸರು ಕೇಂದ್ರೆ ಹೆದರಿಕೆ ಅತ್ತ, ಹೆಸರು ಕೇಂಬಕ್ ಸ್ವೀಟ್ ಇತ್ತು, ಆದ್ರೆ ಅದರ ಪರಿಣಾಮಗಳ ಬಗ್ಗೆ ತುಂಬಾ ಹೆದರಿಕೆ. ಡಾಕ್ಟರ್ ಎಂತಲ್ಲ ಆತು ಗರ್ಭಿಣಿ ಸ್ತ್ರೀಯರಲ್ಲಿ ಮಧುಮೇಹ ಶುಗರ್ ಬಂದ್ರೆ ಅಂತ ಹೇಳ್ರ, ಆದ್ರೆ ಅದು ಗರ್ಭಿಣಿಯಾದಾಗ ಬಂದಿದ್ರೆ ಹೆತ್ತ ಮೇಲೆ ಹೊತ್ತ ಆ ಶುಗರ್ ಒಂಚೂರು ಹೇಳಿ.
0: ಅದೇ ಈಗ ಗರ್ಭಿಣಿಯಲ್ಲಿ ಶುಗರ್ ಬರುವುದಂತ ಅನ್ನೋದು ಸಾಮಾನ್ಯವಾಗಿ 5-6 ತಿಂಗಳ ನಂತರ ಗೊತ್ತಾಗುವಂತದ್ದು. ಈಗ ಫಸ್ಟ್ ಟೆಸ್ಟಿಗೆ ಹೋದಾಗ 3 ತಿಂಗಳಲ್ಲ ಶುಗರ್ ಪರೀಕ್ಷೆ ಆಗುತ್ತೆ ಸಾಮಾನ್ಯವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು. ಅದರಲ್ಲೇ 250-300 ಇತ್ತಂದ್ರೆ ಅವ್ರಿಗೆ ಮುಂಚಿತವಾಗಿ ಶುಗರ್ ಇದೆ ಅಂತ, ಅದು ಗಮನಕ್ಕೆ ಬಂದಿರುವುದಿಲ್ಲ. ಆ ತರದ ಪ್ರಕರಣಗಳು ಅಥವಾ ಆ ತರದ ಮಹಿಳೆಗೆ ಸಾಮಾನ್ಯವಾಗಿ ಡೆಲಿವರಿ ಆದ್ಮೇಲೂ ಅದೇ ಸಮಸ್ಯೆ, ಮಧುಮೇಹದ ಸಮಸ್ಯೆ ಇರ್ತದೆ. ಅದಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಬೇಕು, ಫಾಲೋ ಅಪ್ ಬೇಕು. ಈ ಗರ್ಭಿಣಿಯಲ್ಲಿ ಬರುವಂತಹ ಏನು ಮಧುಮೇಹ ಇದೆ ಅದು ಸಾಮಾನ್ಯವಾಗಿ ಡೆಲಿವರಿ ಆದ್ಮೇಲೆ ಒಂದು ನಿಯಂತ್ರಣಕ್ಕೆ ಬರ್ತದೆ. ಏನು ಗರ್ಭಾವಸ್ಥೆಯಲ್ಲಿ ಅವ್ರದ್ದು ಗ್ಲೂಕೋಸ್ ಇಂಟಾಲರೆನ್ಸ್ ಇರುತ್ತೆ, ಅಂದ್ರೆ ಏನು ನಾವು ಜಾಸ್ತಿ ಅಂಶದ ಶರ್ಕರೆ ಪಿಷ್ಟಗಳು ಕೊಟ್ಟಾಗ ಅವ್ರ ರಕ್ತದಲ್ಲಿ ಶುಗರ್ ಜಾಸ್ತಿ ಆಗ್ತಲ್ಲ, ಅದು ಹೆರಿಗೆ ಆದ ನಂತರ ಸಾಮಾನ್ಯವಾಗಿ ಸಹಜ ಸ್ಥಿತಿಗೆ ಬರ್ತದೆ. ಆದ್ರೆ ಸಹಜ ಸ್ಥಿತಿಗೆ ಬಂತಂದ ಕೂಡಲೇ ನಾವು ಹೇಳ್ತಿರುವಂತಹ ಜೀವನ ಶೈಲಿಯ ಬದಲಾವಣೆಗಳನ್ನೆಲ್ಲ ಬಿಟ್ಟು ಬಿಡುವುದಲ್ಲ. ನೀವು ಮಧುಮೇಹ ನಿಮ್ಗೆ ಗರ್ಭಿಣಿಯಲ್ಲಿ ಬಂತು ಅಂತಂದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳ ಅಗತ್ಯತೆ ಇದೆ. ಇನ್ನೊಂದು 20 ವರ್ಷದಲ್ಲೋ 10 ವರ್ಷದಲ್ಲೋ ನಿಮ್ಗೆ ಮಧುಮೇಹ ಬರಬಹುದು. ಡೆಲಿವರಿ ಆದ್ಮೇಲೆ ನಾರ್ಮಲ್ ಬರುತ್ತೆ ಹೌದು, ಆದ್ರೆ ನಾವು ಈಗ ಪಥ್ಯಾಹಾರ ಹೇಳಿರ್ಬೋದು ಅಥವಾ ಒಂದು ಎಕ್ಸಸೈಸ್ ಹೇಳಿರ್ಬೋದು ನಿಯಮಿತ, ಅವುಗಳನ್ನ ಡೆಲಿವರಿ ನಂತರನು ಮುಂದುವರಿಸುವುದು ಬಹಳ ಉತ್ತಮ. ಯಾಕಂದ್ರೆ ಅವರು ಸ್ವಾಭಾವಿಕವಾಗಿ ಇನ್ನೊಂದು 10 ವರ್ಷದಲ್ಲಿ 15 ವರ್ಷದಲ್ಲಿ ಶುಗರ್ ಅವರಿಗೆ ಬರುವಂತದ್ದು ಅಥವಾ ಮಧುಮೇಹ ಅವರಿಗೆ ಬರುವಂತಹ ಸಂಭವನೀಯತೆಗಳು ಜಾಸ್ತಿ.
1: ಹಾಂಗಾಗಿ ಏನು ಮದ್ದು ನೀವು ಮೊದಲು ಮಾಡ್ತಿದ್ರಿ ಅಥವಾ ಏನು ಪಥ್ಯ ನೀವು ಮದ್ದು ಬೇಡ.
0: ಮದ್ದು ಸಾಮಾನ್ಯವಾಗಿ ನಾವು ಏನು ಮಾತ್ರೆಗಳು ಕೊಡ್ತೇವೆ ಅಥವಾ ಇನ್ಸುಲಿನ್ ಕೊಡ್ತೇವೆ ಅದು ಬೇಕಾಗಲ್ಲ ಡೆಲಿವರಿ ಆದ್ಮೇಲೆ. ಆದ್ರೆ ನಾನು ಹೇಳ್ತಿರೋದು ಏನಂದ್ರೆ ಅವರು ಆ ಎಕ್ಸಸೈಸ್ ವ್ಯಾಯಾಮ ಅಥವಾ ಜೀವನ ಶೈಲಿ ಬದಲಾವಣೆ ಮಾಡ್ತಿರ್ತಾರೆ. ಈಗ ಶುಗರ್ ಇತ್ತಂದ್ ಗೊತ್ತಾಗ ಮುಂಚೆ ವಾರ ವಾರ ಹಬ್ದು ಅಲ್ಲಿ ಪಾನಿಪುರಿ ಬೇಲ್ಪುರಿ ಕಡೆಗೆ ಗೋಬಿ ಮಂಚೂರಿ ತಿಂದು ಹಿಂಗಿದೆಲ್ಲ ಅಭ್ಯಾಸ ಇರುತ್ತೆ. ದಿನ ಒಂದೊಂದು ಲೇಸ್ ಪ್ಯಾಕೆಟ್ ಖಾಲಿ ಮಾಡೋದು, ಅದು ಶುಗರ್ ಇದೆ ಅಂತ ಗೊತ್ತಾದ್ಮೇಲೆ ಜೀವನ ಶೈಲಿ ಸ್ವಾಭಾವಿಕವಾಗಿ ಯಾವುದೇ ಗರ್ಭಿಣಿ ಮಹಿಳೆ ಬದಲಾಯಿಸ್ಕೊಂಡ್ಬಿಡ್ತಾರೆ. ಒಂದು ನನ್ನ ಮಗುವಿನ ಒಂದು ಆರೋಗ್ಯ ದೃಷ್ಟಿಯಲ್ಲಿ, ಅಯ್ಯೋ ಮಗುಗೇನೋ ಸಮಸ್ಯೆ ಆಗ್ತೋ ಹೆರಿಗೆ ಎಂತೋ ಕಷ್ಟ ಆಗ್ತೋ ಅನ್ನೋ ಒಂದು ಭಯದಲ್ಲಿ ಜೀವನ ಶೈಲಿನೇ ಬದಲಾವಣೆ ಮಾಡ್ಕೊಂಡಿರ್ತಾರೆ. ಆ ಬದಲಾದ ಜೀವನ ಶೈಲಿನ ಮುಂದುವರಿಸ್ಕೊಂಡು ಹೋಗೋದು ಆ ಮಹಿಳೆಯ ಮುಂದಿನ ಜೀವನಕ್ಕೆ ಉತ್ತಮ ಅಂತ ನಾ ಹೇಳ್ತಿರು.
1: ಕರೆಕ್ಟ್. ಏನು ಬದಲಾಯಿಸಿದಿರಿ ನೀವು ಜೀವನ ಶೈಲಿಯನ್ನ, ತಿಂಬುದಿರ್ಬೋದು, ವ್ಯಾಯಾಮ ಮಾಡೋದಿರ್ಬೋದು, ಎಕ್ಸಸೈಸ್ ಗಳು ಇನ್ನಷ್ಟು ಜಾಸ್ತಿ, ವಾಕಿಂಗ್ ಹೋಗೋದು ಹಿಂಗಿದೆಲ್ಲ, ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮದ್ದನ್ನಲ್ಲ ಅಂತೇಳಿ ಹೇಳ್ರ. ಸೊ ಕಡಿಮೆ ಆದ್ರೂ ಬರುವ ಸಂಭವನೀಯತೆಗಳು ಜಾಸ್ತಿ ಅಂತಾಯ್ತು. ಈಗ ಶುಗರ್ ಒಂದ್ ವೇಳೆ ಆ ತಾಯಿಗಿದ್ರೆ, ಅಂದ್ರೆ ಆ ಗರ್ಭಿಣಿ ಸ್ತ್ರೀಗಿದ್ರೆ, ಅದು ಮಗಿಗೂ ಟ್ರಾನ್ಸ್ಫರ್ ಆಗ್ತ ಅಷ್ಟರಪ್ಪ ಅಥವಾ ಅದು ಹೆಂಗೆ ಎಂತ ಅದಕ್ಕೆಂತಾರು ಟೆಸ್ಟ್ ಇತ್ತ ಹೆಂಗ್ ಅದ್ ಗೊತ್ತಾಗ್ತ?
0: ಹಾಗಲ್ಲ ಅಂದ್ರೆ ಒಂದು ಆಲೋಚನೆಗಳಿದೆ ಏನಂತಂದ್ರೆ ಗರ್ಭಾವಸ್ಥೆಯಲ್ಲಿ ಮಗು ಹೇಗೆ ಬೆಳವಣಿಗೆ ಆಗ್ತದೋ ಅದರದ್ದು ಜೀವನ ಪರ್ಯಂತದ ಆರೋಗ್ಯ ಅವಾಗ್ಲೇ ನಿರ್ಧಾರ ಆಗ್ತದೆ ಅಂತ. ಅಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಕೇಳಿದ್ರೆ ಅಲ್ಲ, ಹಾಗೆ ತಾಯಿಯ ಗರ್ಭಾವಸ್ಥೆಯಲ್ಲಿ ಮಗು ಹೇಗೆ ಬೆಳವಣಿಗೆ ಆಗ್ತದೆ, ತುಂಬಾ ಶುಗರ್ ಅನ್ಕಂಟ್ರೋಲ್ಡ್ ಇರುವ ತಾಯಿಗೆ ಹುಟ್ಟುವ ಮಗುವಿಗೆ ಮುಂದಿನ ಜೀವನದಲ್ಲಿ ಒಬೆಸಿಟಿ ಅಥವಾ ಸ್ಥೂಲಕಾಯತೆ, ಬೊಜ್ಜುತನ, ಶುಗರ್ ಬರುವಂತದ್ದು ಅಥವಾ ಬಿಪಿ ಬರುವಂತಹ ಸಂಭವನೀಯತೆಗಳು ಜಾಸ್ತಿ ಅವರು ವಯಸ್ಕರಾಗುವಾಗ. ಹುಟ್ಟುವತ್ತಿಗೆ ಶುಗರ್ ಬಂದ್ಬಿಡುವುದಿಲ್ಲ. ಒಂದು ಏನಂದ್ರೆ ಈ ಆರೋಗ್ಯವಂತ ಮಗು ಪಡೀಲಿಕ್ಕೆ ತಾಯಿ ಮಧುಮೇಹ ಆಗಿದ್ರೂ ಕೂಡ ಅವರ ರಕ್ತದಲ್ಲಿನ ಗ್ಲೂಕೋಸ್ ಉತ್ತಮ ರೀತಿಯಲ್ಲಿ ಕಂಟ್ರೋಲ್ ಅಲ್ಲಿ ಇದ್ರೆ ಮಗುವಿಗೆ ಯಾವುದೇ ಸಮಸ್ಯೆಗಳು ಆಗುದಿಲ್ಲ.
1: ಒಂದ್ ವೇಳೆ ತಾಯಿ ಡಯಾಬಿಟಿಕ್ ಪೇಷಂಟ್ ಆಗಿದ್ರು ಯಾವ್ದು, ಆದ್ರೆ ಈ ಶುಗರ್ ಇದ್ದವರಿಗೆ ಸಿಜೇರಿಯನ್ ಮಾಡುಕಾತಿಲ್ಲ ಅಂದ್ರೆ ರಕ್ತ ಕಟ್ಟುದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಈ ತರದೊಂದು ಮಿತ್ ಗಳಿದಾವಲ್ಲ, ಅದ್ರ ಬೇಗ ಯಾವ ತರದ ಹೆರಿಗೆನ ಪ್ರಿಫರ್ ಮಾಡ್ತಾರೆ ನಾರ್ಮಲ್ ಆಗ್ತ ಹೆಂಗೆ ಅದನ್ನೊಂಚೂರು ಹೇಳಿ.
0: ಶುಗರ್ ಇದ್ದವರಿಗೆ ಸಹಜವಾಗಿ ಇಂತಹದ್ದೇ ಹೆರಿಗೆ ಆಗ್ಬೇಕು, ಸಹಜವೋ ಸಿಜೇರಿಯನ್ನು ಅನ್ನುವಂಥದ್ದು ಪೂರ್ವ ನಿರ್ಧರಿತ ಅಲ್ಲ. ಸಾಮಾನ್ಯವಾಗಿ ಶುಗರ್ ಇದ್ದವರಿಗೆ ಸಹಜ ಹೆರಿಗೆ ಆಗುವಂತದ್ದು ಸಂಭವನೀಯತೆಗಳು ಸ್ವಲ್ಪ ಕಷ್ಟ. ಅಂದ್ರೆ ಮಗು ಸ್ವಲ್ಪ ದೊಡ್ಡದಾಗಿ ಬೆಳವಣಿಗೆ ಆಗಿದ್ರೆ ಪಕ್ಕೆ ಮೂಳೆ ಜಾಗ ಸಾಕಾಗುದಿಲ್ಲ, ಇಲ್ಲ ಸ್ವಲ್ಪ ಅವಧಿ ಪೂರ್ವ ಹೆರಿಗೆ ಆಯ್ತು, ನೀರೆಲ್ಲ ಹೋಯ್ತು ಅಂದ್ರೆ ಏನೋ ಒಂದು ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಿ ಸಿಸೇರಿಯನ್ ಆಗುವಂತ ಸಂಭವನೀಯತೆಗಳು ಜಾಸ್ತಿ ಅಂತ ಹೇಳ್ತಿದ್ದೇನೆ ಹೊರತು ತಾಯಿಗೆ ಶುಗರ್ ಇದೆ ಅದಕ್ಕೋಸ್ಕರನೇ ಸಿಸೇರಿಯನ್ ಮಾಡ್ಬೇಕನ್ನುವಂತಹ ಯಾವುದು ಆಲೋಚನೆಗಳು ಇಲ್ಲ. ಬೇರೆ ಏನೋ ಸಮಸ್ಯೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಶುಗರ್ ಇರುವ ತಾಯಂದ್ರೆ, ಸ್ವಲ್ಪ ಬೇಗ ಹೆರಿಗೆ ನೋವು ಶುರು ಆಗೋದು, ನೀರ್ ಹೋಗುದು, ಮಗುಗ್ ಸುಸ್ತಾಗುದು, ಅದೇ ಮೂವ್ಮೆಂಟ್ ಕಡಿಮೆ ಆಗುದು, ಅಥವಾ ಮಗು ಎದೆ ಬಡ್ತದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುದು, ಈ ತರದ್ದೆಲ್ಲ ಆದಾಗ ಎಮರ್ಜೆನ್ಸಿ ಆಗಿ ಹೆರಿಗೆ ನೋವು ಬಂದಿಲ್ಲ ಅಂತಂದ್ರೆ ಸಿಸೇರಿಯನ್ ಮಾಡ್ಬೇಕಾಗತ್ತೆ.
1: ಹಾಗಾಗಿ ಅಂತ ಒಂದು ಕ್ರಮ ತಕ್ಕಣಕಾತ ಪರಿಸ್ಥಿತಿ.
0: ಯಾವಾಗ್ಲೂ ಹೆರಿಗೆ ಯಾವ ರೀತಿಯಲ್ಲಿ ಆಗ್ಬೇಕು ಅಂದ್ರೆ ಮೋಡ್ ಆಫ್ ಡೆಲಿವರಿ, ಸಹಜ ಹೆರಿಗೆ ಸಿಸೇರಿಯನ್ ಹೆರಿಗೆ ಅದು ಪೂರ್ವ ನಿರ್ಧಾರಿತವಾಗಿ ಇರುವಂತಹದ್ದಲ್ಲ. ಅದು ಆ ಕ್ಷಣದಲ್ಲಿ ಅಥವಾ ಆ ಹಂತದಲ್ಲಿ ಆ ವೈದ್ಯರು ಗರ್ಭಿಣಿ ಮಹಿಳೆ ಅವರ ಕುಟುಂಬಸ್ಥರು ಸೇರಿ ಒಡಗೂಡಿ ತಗೊಳ್ಳುವ ನಿರ್ಧಾರ.
1: ಮತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಕಂಡ್ಕೊಳ್ಳಿ ಡಾಕ್ಟರ್ ಹೇಳ್ತಾರಲ್ಲ ಮಾರ್ರೆ, ನಿಮ್ದು ಸಿಜೇರಿಯನ್ನೇ ಮಾಡ್ಕತ್ತಂತೇಳಿ. ಈಗಲ್ಲ
0: ಕೆಲವೊಂದು ಆ ತರದ ಸನ್ನಿವೇಶಗಳಿದೆ, ಅದನ್ನೆಲ್ಲ ಹೇಳ್ತಾ ಕುಕಂ ಕಾತಿಲ್ಲ. ಕೆಲವದೆಲ್ಲ ಡಾಕ್ಟರ್ ತಲೆ ಬಿಸಿ ಡಾಕ್ಟರ್ಗೆ ಬಿಡುತ್ತೆ ಪೇಷಂಟ್ ತಕಂಕಾಗ.
1: ಎಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕೆಂದ್ರೆ ಅದಕ್ಕೆ ಡಿಸೈಡ್ ಮಾಡುದು ಡಾಕ್ಟ್ರೆ ನಾವಲ್ಲ, ನಾವು ಡಾಕ್ಟರ್ ಕೊಟ್ಟ ಸಲಹೆಯನ್ನ.
0: ನಾನೊಂಚೂರು ಕರೆಕ್ಷನ್ ಮಾಡ್ತೇನೆ,
1: ಹೇಳಿ ಹೇಳಿ.
0: ಡಿಸಿಷನ್ ಯಾವಾಗ್ಲೂ ಗರ್ಭಿಣಿ ಮತ್ತೆ ಅವ್ರ ಕುಟುಂಬದವರದ್ದು. ಅವರಿಗೆ ಈ ದಾರಿ ತಕೊಳ್ಬಹುದಂತ ಟಾರ್ಚ್ ಲೈಟ್ ಹಿಡಿಬಹುದು, ದಾರಿಯಲ್ಲಿ ಎಳ್ಕೊಂಡು ಒಪ್ಕಾತಿಲ್ಲ. ಅಂದ್ರೆ ನಿರ್ಧಾರಗಳು ಯಾವತ್ತೂ ಗರ್ಭಿಣಿ ಮಹಿಳೆ ಅಥವಾ ಕುಟುಂಬಸ್ಥರೇ ಮಾಡಬೇಕು. ಯಾವುದು ಸಹ ಸುಲಭ ಅಥವಾ ಉತ್ತಮ ಅಂತ ನಾವು ಸೂಚಿಸಬಹುದು, ಅವರ ಪರವಾಗಿ ನಿರ್ಧಾರ ಮಾಡುವುದಲ್ಲ.
1: ಆದ್ರೆ ಈಗ ನಿರ್ಧಾರ ಆಚೆ ಆತಿತ್ತು, ಈಚೆ ಅಲ್ಲ. ಯಾಕಂದ್ರೆ ಡಾಕ್ಟರ್ ಹೇಳಿದನ್ನ ಜಸ್ಟ್ ಫಾಲೋ ಮಾಡ್ತಾರೆ. ನೀರ್ ಕಮ್ಮಿ ಆಯ್ತು ಸಿಸೇರಿಯನ್, ಮತ್ತೊಂದಾಯ್ತು ಸಿಸೇರಿಯನ್, ಅಲ್ದ ಡಾಕ್ಟರ್ ಹೇಳಿ ಹಂಗೆ ಆತಿಪ್ಪುದೀಗ.
0: ಇಲ್ಲ, ಇದನ್ನ ನಾನು ಒಪ್ಪುದಿಲ್ಲ. ಇದಕ್ಕೊಂದು ನಾವು ಚರ್ಚಾಗೋಷ್ಠಿ ಅಥವಾ ಹರಟೆ ಕಾರ್ಯಕ್ರಮನ ರೇಡಿಯೋ ಕುಂದಾಪುರದಲ್ಲೇ ನಡೆಸುವ ಅಂತ ಹೇಳ್ತಾ ಮುಂದುವರಿಯುವ.
1: ಓಕೆ, ಸ್ವಲ್ಪ ಹೊತ್ತಲ್ಲಿ ಮಾತಾಡುವ. ಈ ಶುಗರ್ ಡಯಾಬಿಟಿಸ್ ಬಗ್ಗೆ ಮಾತಾಡಿ ಆಯ್ತು ಗರ್ಭಿಣಿ ಸ್ತ್ರೀಯರಲ್ಲಿ. ಇನ್ನೊಂದಿದೆ ಮಾರ್ರೆ, ಬಿಪಿ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ, ಇದ್ರ ಬಗ್ಗೆ ಸ್ವಲ್ಪ ಹೊತ್ತಲ್ಲಿ ಮಾತಾಡುವ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲ್ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಭಾವಗೀತೆ, ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಶ್ವೇತಾ ಮತ್ತೆ ಪಿ ಯು ಆರ್ ಮೇಲೆ ಅಂತ ಮಾಡ್ಕನ್ಕೊಂಡಿದ್ದೆ.
1: ನಾನು ಡಿಗ್ರಿ ಸೇರ್ಕೊಂಡಿದ್ದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
0: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. ಬಿ ಎ, ಬಿ ಕಾಮ್, ಬಿ ಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
1: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
0: ಹೌದು ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಕ್ ಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಗೆ ಆಸಕ್ತಿ ಇದ್ದವರಿಗೆ ಕ್ರೀಡೆಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ,
1: ನೀನು ಬತ್ತಿಲ್ಲ ಹಂಗಾರೆ?
0: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಮಜ್ಜಿಕತೆ ಕೆಂಬುಕೆ ರೇಡಿಯೋ ಕುಂದಾಪುರ 89.6 FM ಟ್ಯೂನ್ ಮಾಡ್ಕೊಂಡ ಕೂತವ್ರಿಗೆಲ್ಲರಿಗೂ ನಮಸ್ಕಾರ. ಮತ್ತೆ ಅಜ್ಜಿಕತೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವು ಈಗ ಕೇಂತ ಇಪ್ಪದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಇದೇ ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇವತ್ತು ಚಂದ ಚಂದದ ಅಜ್ಜಿ ಕತೆ ಹೇಳುಕೆ ಮತ್ತೊಂದಿಷ್ಟು ಮಕ್ಕಳು ನನ್ನ ಜೊತೆಗೆ ಬಂದು ಕೂತೀರ. ನಾವು ಮಕ್ಕಳಿಗಾಗಿ ಅವರ ವ್ಯಕ್ತಿತ್ವ ವಿಕಸನಕ್ಕಾಗಿ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಹಂತದಲ್ಲಿ ಏನೆಲ್ಲ ಪ್ರಯತ್ನ ಮಾಡುತ್ತೋ ಆ ಪ್ರಯತ್ನ ಎಲ್ಲವೂ ಒಬ್ಬ ಒಳ್ಳೆ ಪ್ರಜೆಯನ್ನ ನಾವು ಈ ದೇಶಕ್ಕೆ ಕೊಡುಗೆಯಾಗಿ ಕೊಡೋದಕ್ಕೆ ಪೂರಕವಾಗಿರುತ್ತೆ. ಯಾವುದೇ ಜೀವಿ ಆಗಿರಲಿ, ಒಂದು ವರ್ತನೆಗೆ ಸಂಬಂಧಿಸಿದಂತೆ ಒಂದೊಂದು ರೀತಿಯ ಮನೋವೃತ್ತಿ ಅವರ ಹತ್ರ ಇದ್ದೇ ಇರುತ್ತೆ. ಆ ವರ್ತನೆ ಎಂಬುದು ಸದ್ವರ್ತನೆಯೂ ಆಗಿರ್ಬೋದು, ದುರ್ವರ್ತನೆಯೂ ಆಗಿರ್ಬೋದು. ಯಾವುದೇ ಜೀವಿಯ ಸದ್ವರ್ತನೆ ಮಾತ್ರ ಈ ಜಗತ್ತಿನ ಉನ್ನತಿಗೆ ನೆರವಾಗುತ್ತೆ, ಆದ್ರೆ ದುರ್ವರ್ತನೆ ವಿಗತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಮಕ್ಕಳು ಚಿಕ್ಕವರಾಗಿರುವಾಗಲೇ ಅವರಲ್ಲಿ ಒಳ್ಳೆಯ ವರ್ತನೆಗಳು ಕಾಣುವಂಗೆ ನಾವು ಮಾಡಬೇಕು. ಅದಕ್ಕೆ ಹೇಳುದು, 3 ವರ್ಷದ ಬುದ್ಧಿ 100 ವರ್ಷದ ತನಕ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಅದಕ್ಕೆ ಕಾಣಿ ನಾವು ನಮ್ಮ ರೇಡಿಯೋ ಕುಂದಾಪುರದಂಗೆ ಶುರು ಮಾಡದ್ದು ನೀತಿಯುಕ್ತ ಕತೆಗಳ ಅಜ್ಜಿ ಕಥಾ ಸರಣಿ. ಪ್ರತಿ ಭಾನುವಾರ ಬೆಳಿಗ್ಗೆ ನೀವು ತಪ್ಪದೇ ಕೇಣಿಯಕ್ಕ. ಅಂದಂಗೆ ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂದ್ರೆ, ಅಜ್ಜ ಅಜ್ಜಿಂದ್ರ ಬಾಯಿಂದ ಕತೆ ಕೆಂಬು ಭಾಗ್ಯ ಅಂತೂ ಈಗಿನ ಮಕ್ಕಳಿಗೆ ಸಿಕ್ಕುದು ಬಹಳ ಅಪರೂಪ. ಈಗೀಗ ಕತೆ ಹೇಳೋ ಅಜ್ಜ ಅಜ್ಜಿಯೂ ಇಲ್ಲ, ಇದ್ರೂ ಅವ್ರಿಗೆ ಕತೆ ಹೇಳಕ್ ಪುರ್ಸೋತು ಇಲ್ಲ. ಪುರ್ಸೋತಿದ್ರು ಕತೆ ಕೆಂಬಕ್ಕೆ ಇಂಟ್ರೆಸ್ಟ್ ಇಪ್ಪು ಮೊಮ್ಮಕ್ಕಳು ಇಲ್ಲ. ನಾವು ನೀವು ಇಂಥ ಪರಿಸ್ಥಿತಿನ ಕಂಡ್ಕೊಂಡು ಹಿಂಗೆ ಸುಮ್ಮನೆ ಬಿಡು ಕತ್ತ ಹೇಳಿ. ಅದಕ್ಕೆ ನಾವು ಒಂದು ಉಪಾಯ ಮಾಡಿತ್ತು. ಉಪಾಯ ಅಂತ ಇಲ್ಲ, ಮಕ್ಕಳಿಗೆ ಕತೆ ಹೇಳು ಅಜ್ಜ ಅಜ್ಜಿ ಎಲ್ಲಿದ್ರು ಅಂತೇಳಿ ಹುಡುಕ್ತಾ ಹಾಪದ್ ಬಿಟ್ಕೊಂಡು ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳ್ಸುದು ಅಂದೇಳಿ. ಆಗ ಎಂತ ತಂದ್ರೆ ಅವರೇ ಮುಂದೆ ಅಜ್ಜಿ ಕತೆ ಹೇಳು ಅಪ್ಪ ಅಬ್ಬಿಯು ಆತ್ರ, ಅಜ್ಜ ಅಜ್ಜಿಯು ಆತ್ರ. ಇಷ್ಟೇ ಅಲ್ಲ ಕೇಣಿ, ಇನ್ನೂ ಒಂದು ಲಾಭ ಇತ್ತು. ಈ ಕಾರ್ಯಕ್ರಮಕ್ಕೋಸ್ಕರ ತಮ್ಮ ತಮ್ಮ ಮಕ್ಕಳಿಗೆ ಕತೆ ಹೇಳಿಕೊಡ್ತಾ ಹೇಳಿಕೊಡ್ತಾ ಈಗಿನ ಜನರೇಷನ್ ಹಂಗೆ ಅಜ್ಜಿ ಕತೆ ಹೇಳು ಅಪ್ಪ ಅಬ್ಬಿ ಅಜ್ಜ ಅಜ್ಜಿ ಮಾಸ್ಟರ್ ಟೀಚರ್ ಬಗ್ಗೆ ಎಲ್ಲರೂ ಸೃಷ್ಟಿ ಆತ್ರಿ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 FM ರೇಡಿಯೋ ಕುಂದಾಪುರದ ವತಿಯಿಂದ ನಾವು ಶುರು ಮಾಡದ್ದು ಅಜ್ಜಿ ಕತೆ. ಇದು ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತೆ ಕೇಂತ ಖುಷಿ ಪಡುವ ಕಾರ್ಯಕ್ರಮ. ಕಳೆದ 5 ವಾರಗಳಿಂದ ನೀವು ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಕತೆ ಕೇಂತ ಬಂದಿರಿ, ಖುಷಿ ಪಟ್ಟಿರಿ. ಈ ವಾರ ನಮ್ ಕುಂದಾಪುರ ಸುತ್ತಮುತ್ತಲಿನ ಬೇರೆ ಬೇರೆ ಶಾಲೆಯಿಂದ ಇನ್ನೂ ಒಂದಿಷ್ಟು ಮಕ್ಕಳ ಕತೆ ಹೇಳಕ್ ರೆಡಿ ಆಗಿ ಬಂದಿರ. ನಮ್ ಸ್ಟುಡಿಯೋದಂಗೆ ಇಲ್ಲೇ ಕೂತ್ಕೊಂಡಿರ. ಇನ್ನು ತಡ ಮಾಡು ಬೇಡ, ಈಗಲೇ ಶುರು ಮಾಡುವ ಅಜ್ಜಿ ಕತೆ. ಬನ್ನಿ ಕೇಂಬ, ಇದು ಅಜ್ಜಿ ಕತೆ ಕಾರ್ಯಕ್ರಮದ 6ನೇ ಕಾರ್ಯಕ್ರಮ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನೀವೆಲ್ಲರೂ ಪುಣ್ಯಕೋಟಿಯ ಕತೆ ಕೇಳಿದ್ರಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂಬುದನ್ನ ಜಗಜ್ಜಾಯರು ಪಡಿಸಿದಂತಹ ಪ್ರತಿಯೊಬ್ಬರ ಕರುಳು ಹಿಂಡುವಂತ ಕತೆ ಇದು. ಇದೇ ರೀತಿ ನಾವು ಜೀವನದಂಗೆ ಸದಾ ಸತ್ಯವಾದಿಗಳಾಗಿರ್ಬೇಕು. ಸತ್ಯವಾದಿಗಳಾಗಿದ್ರೆ ಮಾತ್ರ ಭಗವಂತ ಸದಾ ನಮ್ಮ ಜೊತೆಯಲ್ಲೇ ಸಂಚರಿಸ್ತಾ ಇರ್ತಾ ಅಂತ ಒಂದು ಒಳ್ಳೆ ನೀತಿ ಕತೆ ಇಲ್ಲಿದೆ. ಸದಾ ಸತ್ಯವಾದಿಗಳಾಗಿರುವಂತಹ ಜಿಂಕೆಗಳು ಒಬ್ಬ ಬೇಟೆಗಾರನ ಮನ ಪರಿವರ್ತನೆಗೆ ಕಾರಣವಾಗುವಂತಹ ಬಗೆಯನ್ನ ಈ ಕತೆ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಸತ್ಯವಾದಿ ಜಿಂಕೆಗಳೆಂಬ ಈ ಅಜ್ಜಿ ಕತೆಯಂಗೆ ಅಂತ ಒಳ್ಳೆ ವಿಷಯ ಏನಿತ್ತು ಅಂತ ತಿಳ್ಕೊಂಡ್ಕರೆ ಈ ಕತೆನೇ ಕೇಳ್ಕ. ಇದನ್ನ ನಿಮ್ಗೆ ಹೇಳುಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿತ್ಕಲ್ಕಟ್ಟೆಯ 5ನೇ ತರಗತಿಯ ನಾಗರತ್ನ ರೆಡಿಯಾಗಿ ಕೂಕೊಂಡಿದ್ದಾಳೆ. ಅವಳು ಬಾಯಿಂದಲೇ ಈಗ ಕೇಂಬ ಸತ್ಯವಾದಿ ಜಿಂಕೆಗಳ ಕತೆ.
1: ಸತ್ಯವಾದಿ ಜಿಂಕೆಗಳು. ಒಂದು ಕಾಡಲ್ಲಿ ಒಂದು ಕೆರೆ ಇತ್ತು. ಆ ಕಾಡಿನ ಎಲ್ಲಾ ಪ್ರಾಣಿಗಳಲ್ಲಿ ನೀರು ಕುಡು ಬತ್ತಿದ್ವು. ಒಂದಿನ ಒಬ್ಬ ಬೇಟೆಗಾರ ಅಲ್ಲಿ ನೀರು ಕುಡು ಬತ್ತ. ಅವನಲ್ಲಿ ಕೈಕಾಲ್ ಮುಖ ತೊಳ್ಕೊಂಡು ನೀರು ಕುಡಿತ. ಅವನಿಗೆ ತುಂಬಾ ತುಂಬಾ ಸುಸ್ತಾ ಇರತ್ತ. ಅದಕ್ಕೆ ಅವನು ಯೋಚನೆ ಮಾಡ್ತ, ಈ ಕಾಡಿನ ಪ್ರಾಣಿಗಳು ಇಲ್ಲಿ ನೀರು ಕುಡು ಬಂದೇ ಬತ್ತು, ನಂಗೆ ಇಲ್ಲಿ ಸುಲಭ ಬೇಟೆ ಸಿಕ್ಕತ್ತಂದೇಳಿ ಅನ್ಕಂತ. ಅವನಲ್ಲೇ ಪಕ್ಕದಲ್ಲಿದ್ದ ಒಂದ್ ಬೇಲದ ಮರ ಹತ್ತಿ ಕೂತ್ಕೊಳ್ತ. ಸ್ವಲ್ಪ ಹತ್ತಲ್ಲೇ ಒಂದ್ ಹೆಣ್ಣು ಜಿಂಕೆ ಅಲ್ಲಿ ನೀರು ಕುಡುಕ್ ಬತ್ತ. ಬೇಟೆಗಾರ ಅದನ್ ಕೊಲ್ಲುಕೆ ಬಿಲ್ಲಿಗೆ ಬಾಣ ಹೂಡ್ತ. ಬೇಟೆಗಾರ ಅದನ್ನು ಕೊಲ್ಲೋಕೆ ಬಿಲ್ಲಿಗೆ ಬಾಣ ಹೂಡುವುದನ್ನು ಆ ಜಿಂಕೆ ನೋಡ್ತು. ಅದಕ್ಕೆ ಅದು ಹೇಳ್ತು, ಅಯ್ಯ ಬೇಟೆಗಾರ, ನಂಗೆ ಗೊತ್ತಿತ್ತು ನಾನಿನ್ ಬಾಣದಿನ ತಪ್ಸ್ಕಂ ಕಾತಿಲ್ಲ ಅಂದೇಳಿ, ಆದರೆ ನನ್ನ ಮಕ್ಕಳು ನನಗೋಸ್ಕರ ಕಾಯ್ತಾ ಇದ್ರು, ಅದಕ್ಕೆ ನೀ ನಂಗೆ ಸ್ವಲ್ಪ ಸಮಯಾವಕಾಶ ಕೊಡು, ನಾನು ನನ್ನ ಮಕ್ಕಳ ಹತ್ರ ಹೋಗಿ ಅವ್ರಿಗೆ ಹಾಲು ಕುಡಿಸಿ ಮತ್ತೆ ನಿನ್ನ ಹತ್ರ ಬತ್ತೆ ಅಂತ ಹೇಳ್ತು. ಬೇಟೆಗಾರಂಗೆ ನಗು ಬತ್ತು. ಅವನಿಗೆ ಆ ಜಿಂಕೆಗಳು ಮತ್ತೆ ವಾಪಸ್ ಅವನ ಹತ್ರ ಬತ್ತ ನಂಬಿಕೆ ಅವನಿಗಿರ್ಲಿಲ್ಲ. ಆದರೂ ಅವನೊಂದ್ಸತಿ ಯೋಚನೆ ಮಾಡಿ ಈ ಜಿಂಕೆ ಹೇಗೆ ಹೇಳೋತ್ತಿಗೆ ಇದನ್ನ ಬಿಡುದೇ ಒಳ್ಳೇದಂದೇಳಿ, ನನ್ನ ಅದೃಷ್ಟದಲ್ಲಿದ್ದರೆ ನಂಗೆ ಇನ್ನೊಂದು ಬೇಟೆ ಸಿಕ್ಕತ್ತಂದೇಳಿ ಅದನ್ನ ಹೋಪಕ್ಕೆ ಬಿಡ್ತ. ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೊಂದು ದೊಡ್ಡ ಕೊಂಬಿಪ್ಪು ಒಂದು ಗಂಡು ಜಿಂಕೆ ಬತ್ತು. ಬೇಟೆಗಾರ ಅದನ್ನ ಕೊಲ್ಲಕ್ಕೆ ಬಿಲ್ಲಿಗೆ ಬಾಣ ಹೂಡ್ತ. ಅಷ್ಟೊತ್ತಿಗೆ ಆ ಜಿಂಕೆ ಹೇಳತ್ತು, ಅಯ್ಯ ಬೇಟೆಗಾರ, ನಾನು ನನ್ನ ಜಿಂಕೆ ಮತ್ತು ಮರಿಗಳಿಂದ ದೂರ ಆಯ್ ಸುಮಾರು ಹೊತ್ತಾಯಿತು, ಅವ್ರು ಗಾಬರಿ ಇರ್ಬೋದು, ಈಗ ದಯವಿಟ್ಟು ನನ್ನ ಹೋಪಕ್ಕೆ ಬಿಡು, ನಾನು ಅವ್ರ ಹತ್ರ ಅವ್ರಿಗೆ ಸಮಾಧಾನ ಮಾಡಿ ಮತ್ತೆ ನಿನ್ನ ಹತ್ರ ಬತ್ತೆ ಅಂತ ಹೇಳತ್ತು. ಬೇಟೆಗಾರ ತುಂಬ ಸಿಡಿಮಿಡಿಗೊಂಡ. ಅವನು ನನ್ನ ಭಾಗ್ಯದಲ್ಲಿ ಹಸ್ಕೊಂಡೇ ಇರ್ಕಂತಿದ್ರು ನಾ ಹಸ್ಕೊಂಡೇ ಇರ್ತೆ ಅಂತ ಹೇಳಿ ಅದನ್ನು ಹೋಪಕ್ಕೆ ಬಿಡ್ತ. ಅಲ್ಲಿ ಹೆಣ್ಣು ಜಿಂಕೆ ತನ್ನ ಮಕ್ಕಳ ಹತ್ರ ಬಂದ ಅವುಗಳಿಗೆ ಹಾಲು ಕುಡಿಸಿ ಮುಚ್ಚಿ ತನ್ನ ಸ್ನೇಹಿತೆಗೆ ಎಲ್ಲ ವಿಷಯ ಹೇಳಿ ತನ್ನ ಮಕ್ಕಳನ್ನ ಒಪ್ಪಿಸುವಷ್ಟರಲ್ಲಿ ಅಲ್ಲಿ ಗಂಡು ಜಿಂಕೆ ಬತ್ತು. ಗಂಡು ಜಿಂಕೆಯು ನನ್ನ ಮಕ್ಕಳನ್ನ ಮುಚ್ಚಿತು. ಮಕ್ಕಳು ತನ್ನ ತಂದೆ ತಾಯಿಯರಿಂದ ದೂರ ಅಪ್ಪಕ್ಕೆ ಇಷ್ಟಪಡಲಿಲ್ಲ. ಅವುಗಳ ಹಠವನ್ನು ಕಂಡು ಜಿಂಕೆಗಳು ಅವುಗಳ ಮರಿಗಳನ್ನು ಅವ್ರ ಜೊತೆನೆ ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಿ ಅವೆಲ್ಲರೂ ಕೆರೆ ದಡಕ್ಕೆ ಬಂದ ಜಿಂಕೆ ಬೇಟೆಗಾರಂಗೆ ಹೇಳ್ತು, ಬೇಟೆಗಾರ ಈಗ ನಾವು ಬಂದಿದ್ದೇವೆ, ನೀನೀಗ ನಮ್ಮನ್ನ ನಿನ್ನ ಬಾಣದಿಂದ ಕೊಂದು ನಿನ್ ತಿಂದು ಹಸುವನ್ನು ನಿಂಗಿಸ್ಕೋ ಅಂತ ಹೇಳ್ತು. ಬೇಟೆಗಾರಂಗೆ ಆ ಸತ್ಯವಾದಿ ಜಿಂಕೆಗಳನ್ನು ಕಂಡು ಆಶ್ಚರ್ಯವಾಯ್ತು. ಅವನು ಮರದಿಂದ ಕೆಳಗಿಳಿದು ಬಂದು ಹೇಳ್ದ, ಇವು ಸತ್ಯವಾದಿಗಳು, ಪ್ರಾಣದ ಮೇಲಿನ ಮೋಹವನ್ನು ಬಿಟ್ಟು ವಚನ ಪಾಲನೆಗಾಗಿ ಮತ್ತೆ ನನ್ನಲ್ಲಿಗೆ ಬಂದಿದ್ದಾವೆ, ಇವು ಸತ್ಯವಾದಿಗಳು ಎಂದು ಹೇಳಿದನು. ಮನುಷ್ಯನಾಗಿ ನಾನು ಎಷ್ಟು ನೀಚನಾಗಿದ್ದೇನೆ ಎಂದನು. ನಾಲ್ಕು ಕಾಸು ಸಂಪಾದಿಸಲು ನನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಈ ನಿರಪರಾಧಿ ಪಶುಗಳನ್ನು ಕೊಲ್ಲುತ್ತೇನೆ ಎಂದು ಅವನು ಅವಾಗ ಹೇಳಿದನು. ಇನ್ನು ಮುಂದೆ ನಾನು ಯಾವ ಪಶುಗಳನ್ನು ಕೊಲ್ಲುವುದಿಲ್ಲ ಎಂದು ಹೇಳಿ ಅವನು ಅವನ ಬಾಣವನ್ನು ಮುರಿದು ಬಿಸಾಡ್ತಾನೆ. ಆಮೇಲೆ ಅದೇ ಸಮಯಕ್ಕೆ ಅಲ್ಲಿಗೆ ಸ್ವರ್ಗದಿಂದ ಒಂದು ವಿಮಾನ ಬಂದಿಳಿಯತ್ತೆ. ಅವ ಅದನ್ನ ತಂದ ದೇವದೂತ ಹೇಳ್ತ, ಇವತ್ತು ಈ ಜಿಂಕೆಗಳು ಸತ್ಯದ ರಕ್ಷಣೆಗಾಗಿ ಪಾಪರಹಿತವಾದವು, ಅದಕ್ಕೆ ಈಗ ಅವು ಸ್ವರ್ಗಕ್ಕೆ ಹೋಗ್ತವೆ. ನೀನು ಸಹ ಇವತ್ತು ಇವುಗಳ ಮೇಲೆ ದಯ ತೋರ್ದೆ, ನೀನು ಸಹ ಅವ್ರ ಜೊತೆ ಸ್ವರ್ಗಕ್ಕೆ ಹೊರಡು ಅಂತ ಹೇಳ್ತಾನೆ. ಜಿಂಕೆಗಳು ಮತ್ತು ಜಿಂಕೆಗಳ ಮರಿಗಳು ದೇವತೆ ರೂಪ ಹೊಂದುತ್ತಾರೆ. ಆಮೇಲೆ ಆ ಬೇಟೆಗಾರ ಸಹ ದೇವತೆ ರೂಪ ಹೊಂದುತ್ತಾರೆ. ಆಮೇಲೆ ಅವರೆಲ್ಲರೂ ಸತ್ಯ ಮತ್ತು ದಯೆ ಪ್ರಭಾವದಿಂದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗ್ತರು. ಸತ್ಯ ದಯೆ ಇದ್ದಲ್ಲಿ ದೈವತ್ವವಿದೆ.
0: ಎಲ್ಲಿ ಸತ್ಯ ಮತ್ತು ದಯೆ ಇರುತ್ತೋ ಅಲ್ಲಿ ದೈವತ್ವ ಇದೆ ಅನ್ನೋದನ್ನ ನಮ್ಮ ನಾಗರತ್ನ ಎಷ್ಟು ಚಂದ ಮಾಡಿ ಸತ್ಯವಾದಿ ಜಿಂಕೆಗಳ ಕತೆಗಳ ಮೂಲಕ ನಮ್ಗೆ ತಿಳಿಸಿಕೊಟ್ಲ ಅಲ್ವಾ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವು ಜೀವನದಂಗೆ ಒಳ್ಳೇದಾ ಇರ್ಕಾರೆ ನಾವ್ ಯಾವತ್ತೂ ಒಳ್ಳೆಯವ್ರ ಸಂಘ ಮಾಡ್ಬೇಕು, ಕೆಟ್ಟವ್ರ ಸಂಘ ಮಾಡೋಕಾಗ. ಹಾಗೆ ನಾವು ಒಳ್ಳೊಳ್ಳೆ ಅಭ್ಯಾಸ ಇಟ್ಕೊಳ್ಕ, ಕೆಟ್ಟ ಅಭ್ಯಾಸ ಮಾಡೋಕೆ ಆಗ. ಹಾಗೆ ನಮ್ ನಡವಳಿಕೆ ಕೂಡ ಚೆನ್ನಾಗಿರ್ಕ, ನಾವು ಆಡುವ ಮಾತಿಗೂ ನಾವು ನಡೆಯುವ ರೀತಿಗೂ ಹೊಂದಾಣಿಕೆ ಇರ್ಕ. ಏನೇ ಕಷ್ಟ ಎದುರಾದ್ರೂ ಅದನ್ನ ನಗುನಗ್ತಾ ಸ್ವೀಕರಿಸ್ಬೇಕು. ಈ ತರದ ಅನೇಕ ಮೌಲ್ಯಗಳನ್ನ ಹೊಂದಿರೋ ಒಂದು ಒಳ್ಳೆ ಕತೆ ಇಲ್ಲಿ ಇತ್ಕೇಣಿ. ಇದು ಮೇಗಳ ಮುಗ್ಧತನದ ಕತೆ. ಇದನ್ನ ಹೇಳುಕ್ಕೆ ಬಂದವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರದ 5ನೇ ತರಗತಿಯ ವಿದ್ಯಾರ್ಥಿನಿ ಅನುಶ್ರೀ. ಬನ್ನಿ ಕೇಂಬ ಮೇಗಳ ಮುಗ್ಧತನದ ಈ ಕತೆ.
2: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೇಗಳ ಮುಗ್ಧತನ. ಮೇಘ ಒಂದ್ ತಂದೆ ಅಲ್ದಿದ ಮಗು, ಅವಳಿಗಾಗ 5 ವರ್ಷ ಅಷ್ಟೇ. 3 ವರ್ಷದ ಮಗು ಇಪ್ಪತ್ತಿಗೆ ಅವಳ ತಂದೆ ತೀರಿ ಹೋಗಿದ್ರ. ಅವ್ರ ಅಮ್ಮನೇ ಅವಳಿಗೆ ತಂದೆ, ಗುರು ಎಲ್ಲ ಇದ್ರ. ಮೇಘ ತುಂಬಾ ಪಾಪದ ಮಗು, ಅವಳಿಗೆ ಎಂತದೂ ಗೊತ್ತೇ ಆಗ್ತಿಲ್ಲ ಒಳ್ಳೆಯ ಕೆಟ್ಟ

0: ಕರೆದಿದ್ದಮ್ಮ. ಅದಕ್ಕೆ ಮಗಳು ಹೇಳ್ತಾಳಮ್ರ, ಕಂಡಿ ಅಮ್ಮ, ನಾನು ಹಿಂಗೆ ಮೊದಲೇ ಹೇಳಲಿಲ್ಲ, ಫಸ್ಟಿಗೆ ಅದನ್ನ ತೆಗ್ದಿದ್ದೀರ, ಆ ಹಣ್ಣು ಎಲ್ಲ ಉಳಿಕೊಂಡಿರ್ತಾನಲ್ಲಿ ಹೇಳ್ತಮ್ಮ. ಅಮ್ಮ ಮಾಡಿದ ಕೆಲಸಕ್ಕೆ ಮಗಳಿಗೆ ಸಿಟ್ಟೆ ಬತ್ತಮ್ರ. ಅದಕ್ಕೆ ಅಮ್ಮ ಹೇಳ್ತಾರಮ್ರ, ಅದೇ ಮಗಳ ನಾನು ಹಿಂಗೆ ಹೇಳ್ತಿಪ್ಪುದ, ನಾವು ಮಾಡೋದಿಗೆ ಒಳ್ಳೆ ಸಂಘ ಮಾಡ್ಕ, ಕೆಟ್ಟ ಸಂಘ ಮಾಡಿ ನಮ್ ಕೇಳ ಹೌದು ಅಲ್ದೋ ಅಂದಳಿ ಹೇಳ್ತಾರಮ್ಮ. ಆರೆ ಮಗಳೇನ ಅಮ್ಮನ ಮಾತಿ ಕಮ್ಮಿ ಇಲ್ಲ ಅಮ್ರ, ಮಗಳು ಹೇಳ್ತಾಳಮ್ರ, ಅವರು ಕೂಡ ದೇವ್ರ ಮಕ್ಳೆ, ನಾವು ಕೂಡ ದೇವ್ರ ಮಕ್ಳೆ, ಅಂದ್ರೆ ಇಬ್ರು ಜಗಳ ಆಡುಕಾಗ ಒಳ್ಳೆ ರೀತಿ ಕಿಪ್ಕ ಅಂದಳಿ ನೀನೇ ಹೇಳ್ದಿದೆ ಅಂದಳಿ ಹೇಳ್ತಾರಮ್ಮ. ಆದ್ರೆ ಅಮ್ಮ ಹೇಳ್ತಾರಮ್ರ, ನಾನು ಸಂಘ ಬಿಡಂದಳಿ ನಿಂಗೆ ಹೇಳುದಿಲ್ಲ, ನಮ್ ಒಳ್ಳೊಳ್ಳೆ ಮಾತಿಂದ ಅವ್ರು ಕೆಟ್ಟದಾರಿ ಹೋತಿದ್ರೆ ನಾವು ಒಳ್ಳೆ ದಾರಿಗೆ ಎಳಿಕ, ನಾವು ಒಳ್ಳೊಳ್ಳೆ ಮಾತಿಂದ ನಾವು ಕೆಟ್ಟದಾರಿಗೆ ಹೋತಿದ್ರು ನಮ್ಮನ್ನ ಎಳು ಕೈಲ ಅಂದ್ರೆ ಅವರಿಂದ ಸ್ವಲ್ಪ ದೂರ ಇರ್ಕ. ಈಗ ಹ್ಯಾಂಗಂದ್ರೆ ಡಾಕ್ಟರ್ ಬತ್ರ, ಅವ್ರಿಗೊಬ್ರು ರೋಗಿ ಇರ್ತಾರ, ರೋಗಿನ ಒಳ್ಳೆ ಮಾಡಿ ಉಪಚಾರ ಮಾಡಿ ಮಾತಾಡಿಸ್ತಾರ, ಆಮೇಲೆ ಮೈ ಕೈ ಮುಟ್ತರ, ಔಷಧಿ ಕೊಡ್ತರ, ಒಳ್ಳೆ ರೀತಿಯಾಗಿ ಅವ್ರನ್ನೆಲ್ಲ ಕಣ್ಕಂತರ, ಆಮೇಲೆ ಔಷಧಿ ಕೊಟ್ಟೆಲ್ಲ ಹೋರ್ ಮೇಲೆ ಅವ್ರ ಕೈ ನಳಿ ಬಿಡ್ಕ ಹೋಗಿ ಕೈ ತೊಳ್ಕೊಂಡ ಕೈ ಒರೆಸ್ಕೊಂಡನ ಅವ್ರು ಮರಿತಿಲ್ಲ ಅಂದ. ಹಂಗೆ ನಾವು ಒಳ್ಳೆ ಸಂಘ ಮಾಡ್ರೆ ನಮ್ಗೆ ಒಳ್ಳೇದಾದ, ಕೆಟ್ಟ ಸಂಘ ಮಾಡ್ರೆ ನಮ್ ಕೆಟ್ಟದಾದ, ಇದನ್ನ ನೆನ್ಪಿಟ್ಕೊ ಅಂದಳಿ ಹೇಳ್ತಾರಮ್ಮ. ಮಗಳಿಗೆ ಅಮ್ಮ ಹೇಳದ್ ಬುದ್ಧಿ ಎಲ್ಲ ಅರ್ಥ ಆಯಿ, ಅವ್ರನ್ನ ಹೋಯ್ ತಪ್ಕಂತಮ್ಮ. ನೀತಿ ಸಜ್ಜನರ ಸಂಘ ಬಿದ್ದು ಹೆಜ್ಜೆಯನ್ನು ಸವಿದಂತೆ, ಎಲ್ಲರಿಗೂ ಧನ್ಯವಾದಗಳು.
1: ನಾವು ಒಳ್ಳೆಯವ್ರ ಸಂಘ ಮಾಡ್ಕೊ ಅಂತ ಹೇಳಿ ತಾಯಿ ಮಗಳ ಈ ಒಂದು ಕಥೆಯ ಮೂಲಕ ನಮ್ಮ ಸಿದ್ದಾಪುರದ ವಿದ್ಯಾರ್ಥಿನಿ ಅನುಶ್ರೀ ಎಷ್ಟು ಚಂದ ಮಾಡಿ ಹೇಳ್ದಾಳಲ್ಲ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ನಾವು ಜೀವನದಂಗೆ ಏನಾದ್ರೂ ಸಾಧನೆ ಮಾಡ್ಕ ಅಂತಿದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಂಗೆ ಅಂದ್ರೆ 4 ಗಂಟೆಗೆ ಎದ್ದು ಕೆಲಸ ಕಾರ್ಯ ಶುರು ಮಾಡ್ಕ ಅಂದೇಳಿ ನಮ್ ಹಿರಿಯರು ಹೇಳುದಿತ್ತು. ಹಿಂಗ್ ಮಾಡೋದ್ರಿಂದ ನಮ್ ಆರೋಗ್ಯ ಕೂಡ ಚೆನ್ನಾಗಿರುತ್ತಮ್ರ. ಅದಕ್ಕೆ ನಮ್ ಅಜ್ಜಿ ಸಾಕಿದ ಕೋಳಿ ಬೆಳಿಗ್ಗೆ 4 ಗಂಟೆಗೆ ಅಥವಾ 5 ಗಂಟೆ ಒಳಗೆ ಕೂಗುದು. ಆಗಳಿಕೆ ಯಾರು ಸೂರ್ಯ ಮೂಡುವರೆಗೆ ಮನ್ಕಂತಿರ್ಲಿಲ್ಲ, ಬೆಳಿಗ್ಗೆ ಬೇಗ ಎದ್ದು ಗದ್ದೆ ಬದಿಗೆ ಕೆಲ್ಸಕ್ಕೆ ಹೋತಿದ್ರು. ಆದ್ರೆ ಈಗಿನವರಿಗೆ ಬೆಳಿಗ್ಗೆ ಬೇಗ ಏಳುದಂದ್ರೆ ಬಹಳ ಉದಾಸೀನ, ಎಂತಕಂದ್ರೆ ರಾತ್ರಿ ಮಂಕಂದೆ ಲೇಟ್. ಏನೇ ಇದ್ರು ನಮ್ ಹಿರಿಯರು ರೂಢಿಸ್ಕೊಂಡು ಬಂದಂಗೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವೇ ತುಂಬಾ ಒಳ್ಳೇದು. ನಮ್ ಆರೋಗ್ಯ ಸುಧಾರಣೆಗೂ ಇದರಿಂದ ತುಂಬಾ ಹೆಲ್ಪ್ ಆಗ್ತೆ. ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಇಲ್ಲೊಂದು ಒಳ್ಳೆ ಕತೆ ಇತ್ತು, ಈ ಕತೆನ ಹೇಳೋಕೆ ಈಗ ರೆಡಿಯೇ ಇರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರ್ದಳ್ಳಿ ಮಂಡಳಿಯ 5ನೇ ತರಗತಿಯ ವಿದ್ಯಾರ್ಥಿನಿ ತನ್ವಿ ಕೇಣಿ ಈ ಕತಿ ಅಂತ ಅಂದ್ರೆ ಅಜ್ಜಿ ಸಾಕಿದ ಹುಂಜ.
2: ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಒಂದ್ ಕತೆ ಹೇಳುವ ಅಂತ ಬಂದೆ. ಈ ಕತೆ ಹೆಸರು ಅಜ್ಜಿ ಸಾಕಿದ ಹುಂಜ. ಒಂದೂರಾಗೆ ಪ್ರಾಯ ಆದ ಒಬ್ಳು ಅಜ್ಜಿ ಇರ್ತಾಳು. ಅವಳ ಮನೆ ಕೆಲ್ಸಕ್ಕ ಇಬ್ರು ಹೆಣ್ಮಕ್ಳನ್ನ ಇಟ್ಕೊಂಡಿರ್ತಾಳೆ. ಇಬ್ರು ಹೆಣ್ಮಕ್ಳನ್ನ ಸಾಕಿಕೊಂಡಿದ್ದಾಳಲ್ಲದೆ ಅದ್ರೊಟ್ಟಿಗೆ ಒಂದು ಹುಂಜನ್ ಸಹ ಸಾಕಿರ್ತಾಳೆ. ಪ್ರತಿದಿನ ಬೆಳಗಾ ಮುಂಚೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಕೂಗ್ತಿತ್ತು. ಅಷ್ಟೊತ್ತಿಗೆ ಅಜ್ಜಿ ಎದ್ದು ಇಬ್ರು ಹೆಣ್ಮಕ್ಳನ್ನ ಎಬ್ಸಿ ಕೆಲಸ ಮಾಡ್ಕೊಂಡೇಳಿ ಹೇಳ್ತಿದ್ಲು. ಆದ್ರೆ ಅವರಿಬ್ರಿಗೆ ಇನ್ನೂ ಸ್ವಲ್ಪ ಹೊತ್ತುಕೋ ನಿದ್ರೆ ಮಾಡ್ಕೊಂಡೇಳಿ ಎಣಿಸ್ಕೊಂತಿದ್ದೀರು. ಆದ್ರೆ ಅಜ್ಜಿ ಅದಕ್ಕೆಲ್ಲ ಆಸ್ಪದ ಕೊಡ್ತಿದ್ಲ. ಹೀಗಾಗಿ ಆ ಹೆಣ್ಮಕ್ಳಿಗೆ ತುಂಬಾ ಬೇಜಾರು ಮಾಡ್ಕೊಂತಿದ್ದೀರು. ಒಮ್ಮೆ ಆ ಹೆಣ್ಗಳಿಗೆ ಹುಂಜವು ಬೆಳಿಗ್ಗೆ ಕೂಗುದ್ರಿಂದ ಸ್ವತಃ ತಾನೇ ಅಜ್ಜಿ ನಮ್ಮನ್ನ ಎಬ್ಸಿ ಕೆಲಸ ಮಾಡ್ಕೊಂಡೇಳಿ ಹೇಳುದು. ಹುಂಜನೆ ಇಲ್ದಿರ ಅಷ್ಟೊತ್ತಿಗೆ ಅಜ್ಜಿ ನಮ್ಮನ್ನ ಅಷ್ಟು ಬೇಗ ಎಬ್ಸಕ್ ಸಾಧ್ಯವಾತಿಲ್ಲ. ಆತರ ಯೋಚನೆ ಬಂದಿತ್ತು. ತಕ್ಷಣ ಅವರಿಬ್ರು ಸೇರ್ಕೊಂಡು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ತಕೊಂಡು ಹೋಗಿ ಸಾಯಿಸಿ ಬಿಟ್ರು. ಇಬ್ರು ಮನೆಗೆ ಬಂದು ಇನ್ನು ಮುಂದೆ ತಾವಿಬ್ರು ಸುಖವಾಗಿ ನಿದ್ರೆ ಮಾಡ್ಲಕ್ಕೂ ತಡ ಮಾಡಿ ಹೇಳಕ್ಕೂ ಎಂದು ಎಣಿಸ್ಕೊಂಡಿದ್ದೀರು. ಯಾವುದೇ ರೀತಿಯ ಅನುಮಾನ ಬರೆದಿದ್ದಾಗೆ ಆ ರಾತ್ರಿ ನೆಮ್ಮದಿಯಿಂದ ನಿದ್ರಿಸಿದರು. ಆದ್ರೆ ಆ ರಾತ್ರಿ ಅವ್ರು ತಾವೆಣಿಸಿದಂತೆ ಸುಖವಾಗಿ ನಿದ್ರಿಸಲು ಸಾಧ್ಯವಾಯಿಲ್ಲ. ಅವ್ರ ನೆಮ್ಮದಿ ಇನ್ನಷ್ಟು ಹಾಳಾಯ್ತು. ಕಾರಣ ಹುಂಜವಿಲ್ಲದ ಕಂಡು ದಿನ ಅವರಿಬ್ರನ್ನ 5 ಗಂಟೆಗೆ ಎಬ್ಸಿದ ಆ ಅಜ್ಜಿಗೆ ಸರಿಯಾದ ಸಮಯದ ಅರಿವು ಇಲ್ಲದ ಕಾರಣ 4 ಗಂಟೆಗೆ ಎಬ್ಸಕ್ ಶುರು ಮಾಡ್ದಾಳ. ಹೆಚ್ಚು ಬೇಜಾರಾಯಿ ಅವರಿಬ್ರು ಅನ್ಯಾಯವಾಗಿ ಹುಂಜವನ್ನು ಕೊಂದದ್ದು ಅರಿವಾಯ್ತು. ಆದ್ರೆ ಕಾಲ ಮಿಂಚಿ ಹೋಯ್ತು. ಪುನಃ ಅವಳು 4 ಗಂಟೆಗೆ ಎದ್ದು ಕೆಲಸ ಮಾಡಂಗಾಯ್ತು. ಈ ಕಥೆಯಿಂದ ನಾವೇನ್ ಕಲಿತಪ್ಪ ಅಂದ್ರೆ ಯಾವುದೇ ವಿಷಯದಲ್ಲಾದರೂ ದುಡುಕಬಾರದು ಎಂಬ ನೀತಿಯನ್ನು ಈ ಕಥೆ

0: ತಿಳಿದುಕೊಳ್ಳಬಹುದು. ಧನ್ಯವಾದಗಳು.
1: ಕೇಂದ್ರಲ್ಲ, ನಾವು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಎಷ್ಟು ಲಾಭ ಇತ್ತು ಅಂತೇಳಿ ಈ ಕಥೆನ ಬಹಳ ಚಂದ ಮಾಡಿ ಹೇಳಿದ ತನ್ವಿಗೆ ಧನ್ಯವಾದ ಹೇಳ್ತಾ, ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇಲ್ಲೊಂದು ಒಳ್ಳೆ ಮಾತಿತ್ತು ಕೇಳಿ. ದಡ್ರ ಮಧ್ಯೆ ದಡ್ರ ಅಂತ ಇರೋದು ಬುದ್ಧಿವಂತಿಕೆ. ಅದೇ ದಡ್ರ ಹತ್ರ ಬುದ್ಧಿವಂತಿಕೆ ತೋರಿಸ್ಕೋರೆ ಬುದ್ಧಿವಂತರು ದಡ್ರ ಹತ್ರ ಅಂದ್ರೆ. ಅದಕ್ಕೆ ಹೇಳುದು, ನಾವು ಏನೇ ಕೆಲಸ ಮಾಡಿದ್ರು ಅದನ್ನ ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕು ಅಂತೇಳಿ. ಬುದ್ಧಿವಂತಿಕೆ ಜೊತೆಗೆ ನಮ್ಮಲ್ಲಿ ಸನ್ನಡತೆ, ಸದ್ಗುಣ, ಚತುರತೆ ಕೂಡ ಇರಬೇಕಂತ. ನಮ್ಮಲ್ಲಿ ಬುದ್ಧಿ ಚಾತುರ್ಯತೆ ಹಾಗೆ ಇನ್ನಿತರ ಬೇರೆ ಬೇರೆ ಒಳ್ಳೆಯ ಗುಣಗಳನ್ನೆಲ್ಲ ಎಲ್ಲಿ ಹೊರಗೆ ಹಾಕಕ್ಕೆ, ಹ್ಯಾಂಗ್ ಹೊರಗೆ ಹಾಕಕ್ಕ ಅಂತ ತಿಳಿಬೇಕಾದ್ರೆ ಈ ಚತುರಕ್ಕಾಗಿ ಕತೆ ಕೇಳಕ ನೀವು. ಇದನ್ನ ಹೇಳುವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿದ್ಕಲ್ಕಟ್ಟೆಯ 2ನೇ ತರಗತಿಯ ವಿದ್ಯಾರ್ಥಿ ಶತಾನಂದ ಅಡಿಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಚತುರ ಕಾಗೆ ಕಥೆಯನ್ನು ಹೇಳುತ್ತೇನೆ. ಒಂದೂರಲ್ಲಿ ಒಂದು ಚತುರ ಕಾಗೆ ಇತ್ತು. ಅದರ ಚತುರತೆ ಹಾಗೂ ಬುದ್ಧಿವಂತಿಕೆಯಿಂದ ಒಂದು ದಿನವೂ ತಪ್ಪದಂತೆ ಆಹಾರ ಹುಡುಕಿ ತನ್ನ ಗೆಳೆಯರ ಬಳಗವನ್ನು ಕೂಗಿ ಕರೆದು ಹಂಚು ತಿನ್ನುತ್ತಿತ್ತು. ಚತುರ ಕಾಗೆಯ ಬಗ್ಗೆ ಎಲ್ಲ ಕಾಗೆಗಳಿಗೆ ಹೆಮ್ಮೆ ಗೌರವ ಮನೆ ಮಾಡಿತ್ತು. ಈ ಮಧ್ಯೆ ಇದನ್ನೆಲ್ಲ ಗಮನಿಸುತ್ತಿದ್ದ ಒಂದು ಮಂಗ ಈ ಕಾಗೆಗೆ ಇಷ್ಟೆಂದು ಮರ್ಯಾದೆಯೇ ಎಂದು ಅಸೂಯೆ ಪಟ್ಟಿತು. ಕಾಗೆಯ ಸ್ನೇಹ ಬಳಗದಲ್ಲಿ ಅಸೂಯೆಯ ಬೀಜ ಬಿತ್ತಿತು. ಕೋತಿ ಮಂಗನ ಬಣ್ಣದ ಮಾತಿಗೆ ಮರುಳಾದ ಕಾಗೆಯ ಕೂಟ ಚತುರ ಕಾಗೆಯನ್ನು ತಿರಸ್ಕರಿಸಿದವು, ಅವಮಾನಿಸಿದವು. ಮಂಗನ ಮಾತು ಕೇಳಿ ಕಾಗೆಯ ಕೂಟದಿಂದ ಚತುರ ಕಾಗೆಯನ್ನು ಹೊರಹಾಕಲಾಯಿತು. ಇತ್ತ ಮಾಡದ ತಪ್ಪಿಗೆ ಈ ಶಿಕ್ಷೆ ಏಕೆ ಎಂದು ನೊಂದಿಕೊಂಡಿತು ಚತುರ ಕಾಗೆ. ಸ್ವಲ್ಪ ಸಮಯ ನಂತರ ಚತುರ ಕಾಗೆಗೆ ಜ್ಞಾನೋದಯವಾಯಿತು. ನಿಂದಿಸುವವರ ಮಾತಿನ ಏಟಿಗೆ ಸಿಲುಕದಂತೆ ಎತ್ತರಕ್ಕೆ ಹಾರುವುದೇ ಲಸು ಎಂಬುದು ಹಾರುತ್ತಾ ಹಾರುತ್ತಾ ಇನ್ನೊಂದು ಊರಿನ ಕಡೆಗೆ ಹಾರಿ ಹೋಯಿತು ಚತುರ ಕಾಗೆ. ತನ್ನ ಸನ್ನಡತೆ ಸದ್ಗುಣ ಚತುರತೆಯಿಂದಾಗಿ ಎಲ್ಲಿ ಹೋದರೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಮಂಗನ ಮಾತು ಕೇಳಿ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬಿತ್ತು ಎಂದು ಪೆಚ್ಚು ಮೋರೆ ಹಾಕಿಕೊಂಡು ಅರೆ ಹೊಟ್ಟೆಯ ಜೀವನ ಸಾಗಿಸಿದವು ಹೇಳಿಕೆ ಮಾತು ಕೇಳಿದ ಕಾಗೆಯ ಕೂಟ. ಅದಕ್ಕೆ ಹಿರಿಯರು ಹೇಳುವುದು, ದುಷ್ಟದಿಂದ ದೂರ ಇರಿ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ನೆನಪಿರಲಿ ಹೇಳಿಕೆ ಮಾತು ಕೇಳಿದರೆ ಜೀವನ ಹಾಳು ಅಂತ. ಧನ್ಯವಾದಗಳು.
1: ಚತುರ ಕಾಗೆ ಕಥೆಯ ಮೂಲಕ ನಾವು ದುಷ್ಟರಿಂದ ಯಾವತ್ತೂ ದೂರ ಇರಬೇಕು, ನಾವು ಬೇರೆಯವ್ರ ಮಾತು ಕೇಮ್ ಕಾಗ ಅಂತೇಳಿ ಬಹಳ ಚಂದ ಮಾಡಿ ಹೇಳಿದ 2ನೇ ತರಗತಿಯ ಶತಾನಂದ ಅಡಿಗ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಮ್ಮ ಚರ್ಮ ಬಿಳಿ ಬಣ್ಣದ್ದಾದ ಮಾತ್ರಕ್ಕೆ ಮಾತ್ರ ನಾವು ಶ್ರೇಷ್ಠ ಅನ್ಕಂಡ್ರೆ ಅದು ನಮ್ ದಡ್ಡತನ. ಬಿಳಿ ಆದ್ರೇನು, ಕಪ್ಪಾದ್ರೇನು, ಬಿಳಿ ಶ್ರೇಷ್ಠ ಕಪ್ಪು ನಿಕೃಷ್ಟ ಎಂಬುದು ತಪ್ಪು. ಬಿಳಿ ಅಥವಾ ಕಪ್ಪು ಎಂಬುದು ನಮ್ಮ ಶ್ರೇಷ್ಠತೆಯನ್ನ ತೋರಿಸುತ್ತಂತ ತಿಳ್ಕಂಡ್ರೆ ಅದು ನಮ್ಮ ಮೂರ್ಖತನೂ ಹೌದು. ಎಂತಕ್ಕಂದ್ರೆ ನಮ್ಗೆ ಶ್ರೇಷ್ಠತೆ ಸಿಕ್ಕುವುದು ನಮ್ಮ ಬಣ್ಣದಿಂದ ಅಲ್ಲ, ನಮ್ಮ ನಡತೆಯಿಂದ, ನಮ್ಮ ವರ್ತನೆಯಿಂದ, ಮತ್ತೆ ನಮ್ಮಲ್ಲಿಪ್ಪು ಪ್ರತಿಭೆಯಿಂದ. ಇದನ್ನ ಎಲ್ಲರೂ ತಿಳ್ಕಣಕ್ಕೆ. ನಾನು ಇಷ್ಟೆಲ್ಲ ಹೇಳೋದು ಎಂತಕ್ಕಂದ್ರೆ ಇಲ್ಲೊಂದು ಕತೆ ಇತ್ತು. ಏನಂದ್ರೆ ಬಿಳಿಗೆ ನಾನು ಬಿಳಿ ಅನ್ನೋ ಜಂಬ. ಇದನ್ನ ಹೇಳುಕೆ ಈಗ ರೆಡಿ ಇಪ್ಪರ್ ಸಾನಿಕಾ ಜಪ್ತಿ. ಇವಳು ನಮ್ಮ ಕುಂದಾಪುರದೇ ಹುಡುಗಿ, ಆದ್ರೆ ಇವಳು ಓದ್ತಾ ಇರೋದು ದೂರದ ಮಹಾರಾಷ್ಟ್ರದ ಡೊಂಬಿವಲಿಯ ಮಂಜುನಾಥ ವಿದ್ಯಾಲಯದ 10ನೇ ತರಗತಿಯಲ್ಲಿ. ಈಗ ಕೆಂಬ ಈ ಕತೆ ಬಿಳಿ ಅನ್ನೋ ಜಂಬ.
3: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಳಿ ಅನ್ನೋ ಜಂಬ ಈ ಕಥೆಯನ್ನ ಹೇಳ್ತಿದ್ದೀನಿ. ಎಲ್ಲರೂ ಬಿಳಿ ಬಣ್ಣ ಅಂದ್ರೆ ಶುಭ್ರ ಅಂತ ತಿಳ್ಕೊಂಡು ಒಂದ್ಸಲ ಬಿಳಿ ಬಣ್ಣಕ್ಕೆ ತುಂಬಾ ಜಂಬ ಬಂತು. ಕರಿ ಬಣ್ಣನ ಕರೆದು, ಏ ಕಪ್ಪೆ, ನನ್ನಲ್ಲಿ 7 ಬಣ್ಣಗಳಿವೆ, ನಾನು ಬಣ್ಣದ ರಾಜ, ಬಿಸಿಲು ಕೂಡ ನನ್ನದ್ದೇ, ನೀನು ಯಾರಿಗೂ ಬೇಡದ ಕತ್ತಲು, ಇವತ್ತಿಂದ ನೀನು ನಾನ್ ಹೇಳ್ದಾಗೆ ಕೇಳ್ಬೇಕು, ನನ್ನ ಗುಲಾಮನಾಗಿರ್ಬೇಕು, ನಾನ್ ಮಾಡೋ ಕೆಲ್ಸ ಎಲ್ಲ ನೀನ್ ಮಾಡು ಅಂತ ಹೇಳ್ತು. ಕರಿ ಬಣ್ಣಕ್ಕೆ ಒಪ್ಪದೆ ಬೇರೆ ದಾರಿಯೇ ಇರಲಿಲ್ಲ, ಬಿಳಿ ಬಣ್ಣದ ಸೇವಕ ಆಗಿ ಕೆಲಸ ಮಾಡ್ತಾ ಇತ್ತು. ಎಲ್ಲರೂ ಕರಿ ಬಣ್ಣನ ತುಚ್ಛವಾಗಿ ನೋಡೋಕೆ ಶುರು ಮಾಡಿದ್ರು. ಒಂದಿನ ಅಂತೂ ಬಿಳಿ ಬಣ್ಣ ಎಲ್ಲರೆದುರಿಗೂ ಕರಿ ಬಣ್ಣನ ಕರೆದು, ಏ ಗುಲಾಮ, ಏನ್ ನೋಡ್ತಾ ಇದೀಯಾ? ನಾನು ಹೋಗೋ ದಾರಿಯೆಲ್ಲ ಕ್ಲೀನ್ ಮಾಡಿಡು. ಬಿಳಿ ಬಣ್ಣ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನಾನಿದ್ದಲ್ಲೆಲ್ಲ ಶುಭ್ರ ಆಗಿರ್ಬೇಕು, ಹೋಗ್ ಹೋಗ್ ಅನ್ಬಿಡ್ತು. ಕಪ್ಪು ಬಣ್ಣಕ್ಕೆ ತೀರ ನಾಚಿಕೆ ಅವಮಾನ ಆಯ್ತು. ಅದು ತುಂಬಾ ಬೇಜಾರು ಮಾಡಿಕೊಂಡು ಕಾಡೊಳಗೆ ಒಂದು ಗುಹೆಯೊಳಗೆ ಹೋಗಿ ಅಳುತ್ತಾ ಕೂತು ಬಿಡ್ತು. ಮಾರನೇ ದಿನದಿಂದ ಏನ್ ಆಶ್ಚರ್ಯ? ಬಿಸಿಲು ಕಳೆದು ಕತ್ತಲಾಗೋ ಹೊತ್ತಾದರೂ ಬಿಸಿಲು ಮಾಸಲೇ ಇಲ್ಲ. ಎಲ್ಲರೂ ಇನ್ನೂ ರಾತ್ರಿ ಆಗಲಿಲ್ವಲ್ಲ ಅಂತ ಕೂತಿದ್ರು. ಆದರೆ ರಾತ್ರಿ ಆಗಲೇ ಇಲ್ಲ. ಹಗಲು ಯಾವುದು, ರಾತ್ರಿ ಯಾವುದು ಅಂತ ತಿಳಿದೆ ಜನರ ಬದುಕೆಲ್ಲ ಅಸ್ತವ್ಯಸ್ತವಾಗೋಯ್ತು. ಜನಕ್ಕೆ ನಿದ್ರೆ ಸರಿ ಬಾರದೆ ಹುಚ್ಚರ ಹಾಗೆ ಆಡೋಕೆ ಶುರು ಮಾಡಿದ್ರು. ಬಿಳಿ ಬಿಸಿಲು ನೋಡಿ ನೋಡಿ ಎಲ್ಲರಿಗೂ ಸಾಕಾಗೋಯ್ತು. ಒಂದು ಸಲ ರಾತ್ರಿ ಆದ್ರೆ ಸಾಕಪ್ಪ, ಈ ಹಾಳು ಬಿಳಿ ಬಣ್ಣದ ಬಿಸಿಲು ನೋಡಿ ಸಾಕಾಗೋಗಿದೆ ಅಂತೂ ಅಂತ ಬಯ್ಯೋದಕ್ಕೆ ಶುರು ಮಾಡಿದ್ರು. ಜನ ಬಯ್ಯೋದು ಬಿಳಿ ಬಣ್ಣಕ್ಕೂ ಗೊತ್ತಾಗಿ ನಂದು ತಪ್ಪಾಯ್ತು ಅನ್ನೋದು ಅದಕ್ಕೂ ಅರ್ಥ ಆಯ್ತು. ಎಲ್ಲರಿಗೂ ಕತ್ತಲಿನ ಮಹತ್ವ ಗೊತ್ತಾಗಿ ಕರಿ ಬಣ್ಣ ಎಲ್ಲಿ ಅಂತ ಹುಡುಕೋಕೆ ಶುರು ಮಾಡಿದ್ರು. ಹುಡುಕ್ತಾ ಹುಡುಕ್ತಾ ಅದು ಕಾಡಿನೊಳಗೆ ಒಂದು ಗುಹೆಯೊಳಗೆ ಕೂತಿದ್ದು ಗೊತ್ತಾಗಿ ಎಲ್ಲರೂ ಕ್ಷಮೆ ಕೇಳಿ ವಾಪಸ್ಸು ಕರೆತಂದ್ರು. ಈಗ ಬಿಳಿ ಬಣ್ಣ ಸದ್ದಿಲ್ಲದೆ ಮುಖ ಆಚೆ ತಿರುಕೊಂಡು ಕೂತಿದೆ. ಈ ಕಥೆಯ ನೀತಿ: ಬಿಳಿ ಬಣ್ಣದವರು ಶ್ರೇಷ್ಠ ಎನ್ನುತ್ತಾರೆ, ಆದರೆ ನಮಗೆ ಶ್ರೇಷ್ಠತೆ ಬರುವುದು ನಮ್ಮ ನಡತೆಯಿಂದ ಮಾತ್ರ. ಧನ್ಯವಾದಗಳು.
1: ತಿಳಿಯಿತಲ್ಲ, ನಮ್ಗೆ ಶ್ರೇಷ್ಠತೆ ಸಿಗುವುದು ನಮ್ಮ ಬಣ್ಣದಿಂದ ಅಲ್ಲ, ನಮ್ಮ ವರ್ತನೆಯಿಂದ, ನಮ್ಮ ಗುಣದಿಂದ, ನಮ್ಮ ಪ್ರತಿಭೆಯಿಂದ. ಈ ಕಥೆನ ಬಹಳ ಚಂದ ಮಾಡಿ ಹೇಳ್ದ ಸಾನಿಕಾ ಜಪ್ತಿಯುಳಿಗೆ ಧನ್ಯವಾದ ಹೇಳ್ತಾ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ಮನುಷ್ಯನ ಹಲವು ದುರ್ಗುಣಗಳಲ್ಲಿ ಮೋಸ ಮಾಡುವುದು ಒಂದು. ಎಂತ ವಿಚಿತ್ರ ಕಾಣಿ, ಮೋಸ ಮಾಡುವವರು ಮೋಸ ಮಾಡೋಕೆ ಮುಗ್ಧರನ್ನೇ ಹುಡುಕುವುದು. ಮೋಸ ವಾಪರು ಅಷ್ಟೇ, ಮೋಸ ಮಾಡೋರ್ನೇ ನಂಬುದು. ಯಾರಲ್ಲಿ ಒಳ್ಳೆತನ ಇರುತ್ತೋ ಅವ್ರು ಯಾರಿಗೂ ಮೋಸ ಮಾಡೋದಿಲ್ಲ, ಆದರೆ ತಮ್ಮ ಒಳ್ಳೆತನದಿಂದ ಅವರೇ ಹೆಚ್ಚಾಗಿ ಮೋಸವಾತರು. ಮೋಸಕ್ಕೆ ಒಳಗಾದವರು ನೆಮ್ಮದಿಯಿಂದ ಇರಬಹುದು, ಆದರೆ ಮೋಸ ಮಾಡಿದವರು ಎಂದಿಗೂ ನೆಮ್ಮದಿ ಕಾಮಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಇಲ್ಲೊಂದು ಕತೆ ಇತ್ತು, ಮೋಸದ ಫಲ ಹೆಂಗಿರುತ್ತ ಅಂತ ತಿಳ್ಕೊಂಡ್ಕರೆ ನೀವು ಈ ಕಥೆನ ಕೇಳ್ಕ. ಇದನ್ನ ಹೇಳೋಕೆ ನಮ್ ಜೊತೆಗೆ ಇಪ್ಪುದು ಶ್ರೀ ದುರ್ಗಾ ಪರಮೇಶ್ವರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ 90 ಇಲ್ಲಿನ 7ನೇ ತರಗತಿಯ ವಿದ್ಯಾರ್ಥಿನಿ ತ್ರಿಷಾ. ಕತೆ ಹೆಸರೇ ಮೋಸದ ಫಲ, ಕೇಳಿ.
4: ಎಲ್ರಿಗೂ ನಮಸ್ಕಾರ. ಇಂದು ನಾನು ಮೋಸದ ಫಲ ಎಂಬ ಕಥೆಯನ್ನ ಹೇಳಲು ಬಯಸುತ್ತೇನೆ. ಒಂದು ರಂಗೆ ಒಬ್ಬ ರಾಜ ಇರ್ತ, ಅವನ್ ಸುಮ್ನೆ ಕೂತ್ಕೊಂಡಿರ್ತ. ಎಲ್ಲರಿಗೂ ಹಂಗೆ ಸುಮ್ನೆ ಕೂತ್ಕೊಂಡ ಕೂಡೆ ಒಂದೊಂದು ಯೋಚನೆ ಮಂಡಿ ಬತ್ತೇ ಇರತ್. ಹಾಗೆ ಇವನಿಗೂ ಒಂದ್ ಯೋಚನೆ ಮಂಡಿ ಬತ್. ಹಾಗೆ ಕೆಲ್ಸ ಮಾಡ್ತಾ ಇರೋರಿಗೆ ಎಲ್ಲ ಗಮನವು ಆ ಕೆಲ್ಸ ಮೇಲೆ ಹೋದ್. ಈ ರಾಜ ಸುಮ್ನೆ ಕೂತ್ಕೊಂಡಿದ್ದಲ್ಲ, ಇವನಿಗೊಂದ್ ಮಂಡಿ ಬತ್. ನನ್ನ ಆಸ್ಥಾನದಲ್ಲಿದ್ದ ಮಂತ್ರಿಗಳು ಒಳ್ಳೆರ ಕೆಟ್ಟರ ಎಂಬ ಅನುಮಾನ ಇವನ ಮಂಡಿಗೆ ಹೋಗತ್. ಇವ ಅದಕ್ಕೆ ಸೈನಿಕನನ್ನ ಕರೆತಾನೆ. ಏ ಸೈನಿಕ, ಹೋಗಿ ನನ್ನ ಆಸ್ಥಾನದ 3 ಮಂತ್ರಿಗಳನ್ನು ಕರೆತರಲು ಹೇಳಿ ಅಂತ ಹೇಳ್ತಾ. ಆಯ್ತು ಪ್ರಭು, ಹೋಗಿ ನಾನು ಕರೆದುಕೊಂಡು ಬರುವೆ ಅಂತ ಹೇಳ್ತಾ ಅವ ಹೋತ. 3 ಜನ ಮಂತ್ರಿಗಳು ರಾಜನ ಎದುರು ನಿಂತ್ಕೊಳ್ತಾರೆ. ಏನು ರಾಜರೇ, ನನ್ನಿಂದ ಏನಾಗಬೇಕು ಅಂತ ಕೇಳಿದಾಗ ರಾಜ ಹೇಳ್ತಾ, ನೋಡಿ ನೀವು 3 ಜನ ಕಾಡಿಗೆ ಹೋಗಿ ನನಗೆ ರುಚಿ ರುಚಿಯಾದ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಹೋಗಿ ಹೋಗಿ ಎಂದು ಅವ್ರು 3 ಜನನ್ನು ಬೆಳೆಸಿ ಬಿಡ್ತಾ. ಅವ್ರು 3 ಜನ ಕಾಡಿ ಹೋದ್ರು. ಅವ್ರ 3 ಜನದಂಗೆ ಒಬ್ಬ ತುಂಬಾ ಪ್ರಾಮಾಣಿಕ, ಅಂದ್ರೆ ಹೇಗಂದ್ರೆ ಉಪ್ಪು ತಿಂದ ಮನೆಗೆ ದ್ರೋಹ ಮಾಡಬಾರದಂತ್ರಲ್ಲ ಹಾಗೆ, ಇವನು ಹಾಗೆ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ. ಇನ್ನಿಬ್ರು ಇದ್ರು, ಇನ್ನೊಬ್ಬ ಉದಾಸೀನನು ಹೌದು ಅವನಿಗೆ, ಮತ್ತು ಪ್ರಾಮಾಣಿಕನೂ ಅಲ್ಲ. ಇನ್ನೊಬ್ಬ ಏನೂ ಮಾಡಕ್ಕೆ ಸಾಲಲ್ಲ, ಹಾಗೆ ಅವನು ಪ್ರಾಮಾಣಿಕತೆನೇ ಇಲ್ಲ ಅವನ ಮನುಷ್ಯತ್ವದಲ್ಲಿ. ಹಾಗೆ ಒಂದನೆಯ ವ್ಯಕ್ತಿ ಹೇಗಂದ್ರೆ ತುಂಬಾ ಪ್ರಾಮಾಣಿಕನಲ್ವೇ. ಹಾಗೆ ರಾಜರಿಗೆ ನಮ್ಮ ರಾಜರು ಹೇಳಿದ್ದಾರೆ, ನಾ ಹಣ್ಣು ತರ್ಲಿಕ್ಕೆ ರುಚಿ ರುಚಿಯಾದ ಹಣ್ಣನ್ನ ಕಾಡೆಲ್ಲ ಹುಡುಕಿ ತಗೊಂಡ್ ಬಂದು ಗಂಟು ಮುಟ್ಟೆಯಲ್ಲಿ ಕಟ್ತಾನೆ. ಇನ್ನೊಬ್ಬ ಅವನಿಗೆ ಉದಾಸೀನನು ಹೌದಲ್ವಾ, ಹಾಗೆ ಅವನು ಯಾರು ಹುಡುಕುತ್ತಂತ ಹೇಳಿ ಪೂರ್ತಿ ಕೆಳ ಬಿದ್ದ ಕಸ ಕಡ್ಡಿನೆಲ್ಲ ಹೆಕ್ಕಿ ಮೇಲ್ ಮಾತ್ರ ಒಂದ್ 4-5 ಹಣ್ಣನ್ನಿಟ್ಟು ಗೆಂಟು ಮೂರ್ತಿ ಕಟ್ತ. ಇನ್ನೊಬ್ಬ ಕೊಳ್ತಾದ ಹಣ್ಣನ್ನ ಹಕ್ಕಿ ತಿನ್ಬಿಟ್ಟದ ಹಣ್ಣನ್ನ ಇವನ್ನೆಲ್ಲ ತಗೊಂಡು ಮೇಲ್ ಮಾತ್ರ ಒಂದ್ ಎರಡು ಮೂರು ಗನ ಹಣ್ಣನ್ನಿಟ್ಟ ಗೆಂಟು ಮುಟ್ಟಿ ಕಟ್ಟ. ರಾಜನೆದ್ರ ಹೋಯ್ ಮೂರು ಜನ ಗೆಂಟನ್ ಬಾಯಿ ಬಿತ್ತರು. ಅಷ್ಟೊತ್ತಿಗೆ ರಾಜ ಹೇಳ್ತಾ, ಸೈನಿಕ ಬಾಯಿಲಿ ಇವ್ರ ಮೂರು ಜನನು ಒಂದೊಂದು ಕೊಠಡಿಗೆ ಹಾಕು, ಮತ್ತೆ ಅವ್ರು ತಂದ ಆ ಗೆಂಟಿನ ಚೀಲನ್ನು ಅವ್ರವರ ಕೊಠಡಿಯೊಳಗಿಡ ಅಂತ ಹೇಳ್ತಾ. ಸರಿ ಆಗಲಿ ರಾಜರೇ ಅಂತ ಹೇಳಿ ಸೈನಿಕ ಅವ್ರವ್ರ ತಂದ ಹಣ್ಣನ್ನ ಅವ್ರವ್ರ ಹತ್ರ ಇಡ್ತಾ. ಮತ್ತಿನ್ನೊಂದು ಅಂತ ಹೇಳ್ತಾ, ಅವನಿಗೆ ತಿಂಬುಕೆಂತ ಹಾಕ್ಬೇಡಿ, ಅವರಿಗೆ ಅವ್ರ ತಂದ ಹಣ್ಣುಗಳಿದೆ ಅಲ್ಲ ಅದನ್ನೇ ತಿನ್ಕೊಂಡಿರ್ಲಿ, ಯಾರು ಊಟ ಕೊಡ್ಬೇಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಸೈನಿಕ ಅವನು ಹೇಳ್ದಂಗೆ ಗೆಂಟು ಮುಟ್ಟಿ ತಗೊಂಡು ಹೋಗಿ ಅವ್ರು ತಂದ ಹಣ್ಣುಗಳನ್ನ ಅವ್ರ ಬುಡ್ದಲ್ಲಿ ಇಡ್ತಾ. ಆಮೇಲೆ ಅವನು ಒಬ್ಬನೇ ಪ್ರಾಮಾಣಿಕ ವ್ಯಕ್ತಿ ತಂದ ಗನಗನ ಹಣ್ಣನ್ನ ಅವ ತಿಂದ ಅಷ್ಟ ಪುಷ್ಟವಾಗಿ ಬೆಳೀತಾ. ಇನ್ನಿಬ್ರು ಅದನ್ನ ತಿಂಬುಕುವ ಇಲ್ಲ ಬಿಸಾಕುಕುವ ಇದೆ ಅವರ ಹೊಟ್ಟೆಗೆ ಹಾಳು, ಹಾಗೆ ಅವರು ತಿಂದೆ ಹಾಗೆ ಬೆಚ್ಚಿ. ಆಮೇಲೆ ರಾಜನಿಗೆ ಗೊತ್ತಾಗುತ್ತೆ ಇವನೇ ಪ್ರಾಮಾಣಿಕವಾದವನು, ಇಬ್ಬರು ಪ್ರಾಮಾಣಿಕರಲ್ಲ ಅಂತ ಗೊತ್ತಾಗುತ್ತೆ. ಈ ಕಥೆಯ ನೀತಿ ಏನೆಂದರೆ ಒಳ್ಳೆಯವರಿಗೆ ಒಳ್ಳೆಯದಾದ ಫಲ, ಕೆಟ್ಟವರಿಗೆ ಕೆಟ್ಟದಾದ ಫಲ.
1: ನಿಜ, ಒಳ್ಳೆಯವರಿಗೆ ಒಳ್ಳೆ ಫಲ, ಕೆಟ್ಟವರಿಗೆ ಕೆಟ್ಟ ಫಲ. ಈ ಒಂದು ನೀತಿನ ಈ ಕಥೆಯ ಮೂಲಕ ಬಹಳ ಚಂದ ಮಾಡಿ ಹೇಳಿದ ತ್ರಿಷಾ, ಇವಳಿಗೆ ಧನ್ಯವಾದ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಪ್ರಿಯ ಕೇಳುಗ್ರೆ, ಇವತ್ತು ಸತ್ಯವಾದಿ ಜಿಂಕೆಗಳು ಕಥೆಯಿಂದ ಪ್ರಾರಂಭಿಸಿ ಮೋಸದ ಫಲ ಕಥೆಯವರೆಗೂ ಒಟ್ಟು 6 ಕಥೆ ಕೇಳ್ರಿ ಅಲ್ಲ. ನೀವು ಕೇಳದ್ದು ಕಥೆಯ ನೀತಿನೆಲ್ಲ ನಮ್ಮ ಜೀವನದಂಗೆ ಅಳವಡಿಸ್ಕೊಂತ ಹೋದ್ರೆ ನಮ್ಮ ಜೀವನ ಹೆಂಗಾತ್ತಂತೇಳಿ ನೀವೇ ಸ್ವಲ್ಪ ಯೋಚನೆ ಮಾಡಿ. ಒಳ್ಳೇದಾತ್ತ ಇಲ್ಲಿಯಾ ಅಂತೇಳಿ ಕೇಳಿದ್ರೆ ಖಂಡಿತ ಒಳ್ಳೇದಾತ್ತು. ಹೌದು, ಅಜ್ಜಿ ಕಥೆಯಂಗೆ ಅಂತ ಶಕ್ತಿ ಇತ್ತು. ಅದೇ ಶಕ್ತಿ ನಮ್ಗೆ ಬದುಕುಕ್ಕೆ ತಾಕತ್ತು ಕೊಡುತ್ತೆ, ಅದೇ ನಮ್ಮ ಬದುಕುವ ಟಾನಿಕ್ ಕೂಡ. ಹೌದು, 6ನೇ ಅಜ್ಜಿ ಕಥೆ ಕಾರ್ಯಕ್ರಮದಂಗೆ ಒಳ್ಳೊಳ್ಳೆ ಕಥೆಗಳನ್ನ ಹೇಳಿ ಈ ಕಾರ್ಯಕ್ರಮನ ಬಹಳ ಯಶಸ್ವಿಗೊಳಿಸಿದ ನಮ್ಮ ಪುಟಾಣಿಗಳಾದ ನಾಗರತ್ನ ಬಿದ್ಕಲ್ಕಟ್ಟೆ, ಅನುಶ್ರೀ ಸಿದ್ದಾಪುರ, ತನ್ವಿ ಹಾರ್ದಳಿ ಮಂಡಳಿ, ಶತಾನಂದ ಅಡಿಗ ಬಿದ್ಕಲ್ಕಟ್ಟೆ, ಸಾನಿಕಾ ಜಪ್ತಿ, ತ್ರಿಷಾ ತೊಂಬತ್ತು, ಇವರೆಲ್ಲರಿಗೂ ಕೂಡ ನಮ್ಮ ರೇಡಿಯೋ ಕುಂದಾಪುರ ಪರವಾಗಿ ಧನ್ಯವಾದ. ಮಕ್ಕಳಿಗೆ ಅಜ್ಜಿ ಕತೆ ಹೇಳಿಕೆ ಪ್ರೇರಣೆ ನೀಡಿ ಇಲ್ಲಿವರೆಗೆ ಕರ್ಕೊಂಡು ಬಂದ ಶಾಲಾ ಶಿಕ್ಷಕ ಶಿಕ್ಷಕಿಯರಿಗೂ, ಪೋಷಕರಿಗೂ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರೇರಕ ಶಕ್ತಿಯಾಗಿರುವಂಥ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ನಿರ್ವಾಹಕಿ ಶ್ರೀಮತಿ ಜ್ಯೋತಿ ಸಾಲಿಗ್ರಾಮ ಇವರಿಗೂ ಧನ್ಯವಾದಗಳು. ಇದೇ ರೀತಿ ನೀವು ಕೂಡ ನಿಮ್ಮ ಮಗುವಿಗೂ ಈ ಥರ ಕತೆ ಹೇಳ್ಕೊಂಬ ಆಸೆ ಇದ್ರೆ ಹೀಗೆ ಮಾಡಿ, ನಿಮ್ಮ ಮಗಿನ ಹತ್ರ ಕುಂದಾಪುರ ಕನ್ನಡದಂಗೆ ಒಂದು ನೀತಿ ಕತೆ ಹೇಳಿಸಿ ಆಡಿಯೋ ರೆಕಾರ್ಡ್ ಮಾಡಿಸಿ ನಮ್ಮ ಕುಂದಾಪುರದ ಈ ರೇಡಿಯೋ ಕುಂದಾಪುರದ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಈ ನಂಬರ್ ಒಂದು ಸ್ವಲ್ಪ ಬರ್ಕಣಿ, 8073829233. ಇನ್ನೊಂದು ಸಲ ಹೇಳ್ತೀನಿ, 8073829233. ಮುಂದಿನ ವಾರ ಮತ್ತೊಂದಿಷ್ಟು ಕತೆ ಹೇಳುವ ಮಕ್ಕಳನ್ನ ಒಟ್ಟು ಹಾಯ್ಕೊಂಡು ನಾನು ಬರ್ತೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಪ್ರತಿದಿನ ನೀವು ಕೇಳ್ತಾ ಇರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಮುಂದಿನ ವಾರ ಮತ್ತೊಂದಿಷ್ಟು ಅಜ್ಜಿ ಕತೆ ಹೇಳೋ ಮಕ್ಕಳ ಜೊತೆಗೆ ಮತ್ತೆ ಬರ್ತೆ. ಅಲ್ಲಿವರೆಗೂ ನಿಮ್ಗೆಲ್ಲ ನಮಸ್ಕಾರ, ಬಾಯ್ ಬಾಯ್, ನಮಸ್ಕಾರ.

0: ನಮ್ ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಚಂದದ ಶೀರ್ಷಿಕೆ ಗೀತೆ ಬರೆದುಕೊಟ್ಟು ರಾಗ ಸಂಯೋಜನೆ ಮಾಡಿದವರು ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್. ಸಂಗೀತ ನಿರ್ದೇಶನ ಮಾಡಿದವರು ಯಕ್ಷಶ್ರೀ ಶಂಕರನಾರಾಯಣ ಬಳಗದ ಯಕ್ಷಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ಆರೂರು. ತಬಲಾ ಸಾಥ್ ನೀಡಿದ ಬಾಲ ಪ್ರತಿಭೆ ಮದರ್ ತೆರೆಸಾ ಶಂಕರನಾರಾಯಣದ ವಿದ್ಯಾರ್ಥಿ ಪನ್ನಗ ಕೆ ಆರೂರು. ಹಾಡಿಗೆ ಧ್ವನಿ ಕೊಟ್ಟವರು ಕೆಪಿಎಸ್ ಬಿತ್ಕಲ್ಕಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ರೂಪಾ, ಕುಮಾರಿ ಪಂಚಮಿ ಹಾಗೂ ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್ ಬಿತ್ಕಲ್ಕಟ್ಟೆ.
1: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ಬೃಂಗ, ಹಾಗೆ ನನ್ನ ಜೊತೆ ಆರ್ಜೆ ನಿವೇದ ಅವರು ಇದ್ದಾರೆ. ನಾವಿಬ್ರು ಸೇರ್ಕೊಂಡು ನಿಮ್ಗೋಸ್ಕರ ಒಂದು ಹಾಡು ಹೇಳಿತ್ತು. ಅದು ಯಾವ್ದಂತ ಕೇಳ್ತಿದ್ರ ಅಭಿನಾ ಜಾವೋ ಚೋಡಕರ್. ಎಲ್ಲ ಕೇಳಿ ಎಂಜಾಯ್ ಮಾಡಿ.

0: ನೆನ್ನೆದೆಯ ಕಡಲೇಕೆ ಬೀಗುತ್ತಿಯುವುದು.
1: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನು ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
2: ಈ ವೈಭವಣ್ಣ
3: ಎಂತದೆ?
2: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
3: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ,
2: ಅಲ್ಲೋರೆ
1: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ಸ್ ಓಪನ್. ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ. ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಕಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
1: ದಾನವ ದೈವ ಪುನಾನವ ಚಂದ್ರ ಕರ್ಮ ಬರಲಿಗೆ ನಮೋ ನಮೋ. ದಾನವ ದೈವ ಪುನಾನವ ಚಂದ್ರ.

పార్వతి పార్వతి జగన్ జగన్

ಚಂದ್ರ ಕಲಾಧರ ನಿಮ್ಮ ರೂಪದ ನಮೋ ನಮ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. 89.6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ. ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಮದ ನ್ಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ ರಕ್ಷಣೆ ತಾಯಿ ಪಾಲು ವಿಷಮದ ನ್ಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ

ಮಂತ್ರ ಒಂದೇ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರಯ್ಯ ಮರಳಿತಾರಯ್ಯ ಮರಳಿತಾರಯ್ಯ

ಸುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಗಂಟೆಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತಹ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತ ಗೀತೆ ಅಂತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಗುಂಡೂರಾವ್ ಅವರ ಒಂದು ಅಮೋಘವಾದಂತ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.
1: ತಾಯಿ ತಂದೆಯ ಸೇವೆಯ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾಂಧುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯತ್ತ ಸಾಗ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂವೊಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವಥ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನ ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣವೇ.

ಮುಗಿಲುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಅನ್ನಪೂರ್ಣ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹೃದಯ ವೀಣೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂತ ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಜಿ ಉದಯ ಶಂಕರ್, ಸಂಗೀತ ನಿರ್ದೇಶಕರಾಗಿ ರಾಜನ್ ಮತ್ತು ನಾಗೇಂದ್ರ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯ್, ಮಾಯಾವತಿ, ಆರ್ ನಾಗೇಂದ್ರ ರಾವ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಹಾಗೆ ಶ್ರೋತೃಗಳೇ, ಮನಸ್ಸಿನಲ್ಲಿ ಉಳಿಯುವಂತಹ ಹಾಡು, ಯಾವಾಗಲೂ ಮೇಲೆ ಹಾಕುವಂತಹ ಈ ಹಾಡು ಹೇಳಿರುವುದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಏನೇ ಹೇಳಿ, ಈ ಹಾಡು ಕೇಳಿ ಮನಸ್ಸು ತುಂಬಿತು ಎಂದು ಹೀಗೆ ಹೇಳುತ್ತಾ, ಹೀಗೆ ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗ್ತಾ ಇದ್ದೀನಿ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಚಿತ್ರದ ಒಂದು ಗೀತೆ ಇದೇ ಇದೇ ಸವಿ ಬಾಳ ದಿನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1964 ತೆರೆ ಕಂಡಂತ ಒಂದು ವರ್ಷದ ಚಿತ್ರದ ಗೀತೆ. ಇದು ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ, ಸೂರತ್ ಅಶ್ವಥ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಅದ್ಭುತವಾದಂತ ಗೀತೆ. ಇದು ಕೆ ಎಸ್ ಅಶ್ವಥ್, ಪಂಡರಿಬಾಯಿ ಹಾಗೂ ಬಸವರಾಜ್ ಅವರ ಒಂದು ಅಮೋಘವಾದಂತ ತಾರಾಗಣದ ಅದ್ಭುತವಾದಂತ ಗೀತೆ. ಹಾಗೆ ಅಮೋಘ, ಅದ್ಭುತ, ಅನನ್ಯ, ಅನಂತ, ಅಪೂರ್ವ, ಅಪ್ರತಿಮ, ಅಸಾಧಾರಣ, ಅನುಪಮ, ಐಶ್ವರ್ಯ, ಅಪರ್ಮ್ಯಾನ, ಅಚಂದ್ರಾರ್ಕ, ಅಜರಾಮರ, ಆ ದಿನಗಳು ಮತ್ತೆ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಹೀಗೆ ಕೇಳ್ತಾ ಇರಿ. ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳಿ ಆನಂದಿಸಿ. ಇದೀಗ ಒಂದು ಸುಂದರವಾದಂತ ಗೀತೆಯತ್ತ ಸಾಗೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964 ತೆರೆ ಕಂಡಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್, ನೀಳಕಾಯ ಹಾಗೆ ಮೂಗು ಅವರ ಒಂದು ದೇಹದಾಢ್ಯ ಸಂಭಾಷಣೆ ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ ಶ್ರೋತೃಗಳೇ.
1: ಬ್ರಹ್ಮಚಾರಿ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಸತ್ಗಿ ತೋರೆ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದಲು ಜೈಲಿಗೆ ಹೋಗ್ದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದ ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರದ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದ. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಖಾತೆ ಗಡ ಕನ್ನಡಿ ಎದುರು ನೀನೇ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗೆ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಗಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತೋ ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಗಾಣಿ, ಹಾಂಗೆ ಯಾವ್ದು ಅತಿ ಅಪ್ಪಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಮಾಬಲಣ್ಣ ಕೈಗೆ ಈ ನಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತೈತಿ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ್ರೆ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತೈತಿ ಮಾರ್ರೆ, ದೊಡ್ಡೊಂದು ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 kg ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ಮಾಡ್ರಿ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ, ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದ ಹೌದು ಮಾರ್ರೆ, ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ.
2: ಅದು ಮೀನಲ್ಲ ಮಾರ್ರೆ, ಹೈನ್ಸರ್ ಅವ್,
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರಾ ಬಳಕ ಗೆದ್ದಿ ಬದಿ ಬಂದಿತ್.
0: ಅಲ್ಲ ಅದು ನೀ ಎಂತ ಮಾಡುದ?
2: ಎಂತ ಮಾಡುದು, ಪಂಚಾಯತಿ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹ್ಯಾಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
3: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೈಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಐಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
4: ನಾನ ನನ್ನೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
5: ಹೇಳ್ತಾ

0: ಸಂಗಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ್ಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮ ಮನೆ ವಾರಿ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮ ಮನೆ ಊಟ ಅನ್ನೋದು?
0: ಯಾರೆಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಣ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವಳು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗತ್ತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ. ಇಲ್ದಿರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಎಂಬಕ್ಕೂ ನೆನ್ಪಾಯ್ತ್ ಮಾರ್ರೆ, ಅವ್ರ ಮನೆಗೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ನಮ್ದಾರು ಹೊಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಟ ಹಾರ್ತೋ. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳ ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ.

0: ಕೂಲ್ ಬಿಯಾಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿ ಅವ್ರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣನ
2: ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ
1: ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹಾಪುಕೆ ರಿಕ್ಷಾ ಬೇಕಮ್ರ ಎರಡ್ ಹೆಜ್ಜೆ ನೆಡ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರ್ ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬೆ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳೆ ಯಾಕೆ ಹೇಳ್ತೀರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು ಆ ಸುಶೀಲಕ್ಕನ ಮನೆಗೆ ಹೆಲ್ಸಿರ ಅನ್ಕೋದಕ್ಕೆ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನಿರ್ ಸುಮ್ನಿರ್ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನಿ ಗಂಡರು ರಿಕ್ಷಾ ಬೇಕಂತ ನಮ್ಮನಿ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರಿ ಶಾಲಿಗೆ ಒಬ್ಬಗೆ ದ್ವಾರ ಸಮ ಕೊಟ್ಟಿಗೆ ಶಾಲಿ ಬಿಟ್ಟಿ ಬಂದಿ
0: ಏ ಬೊಬ್ಬರ್ಯಾ

may agwa ng ating lahat. Lagu agwa ng ating lahat.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಲಕ್ಷ್ಮಣ್ಣ, ಎಂತದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದಿ.
0: ಈಗ ಕಾಂತಿ ಮುಂಜಾ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
0: ವಾ ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
0: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ್.
1: ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ತಂತೋ. ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರು ಊರ್ ಬದಿ ಬತ್ತೋ, ಅದೇ ಖುಷಿ.
0: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ? ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡಿದು ಪದಾರ್ಥ ಮಾಡ್ದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ್ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯ.
2: ಸುಶೀಲಾ, ಏ ಸುಶೀಲಾ, ಅಯ್ಯಯ್ಯ ಎಂತ ಹೆಂಗ್ಸ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರತ್, ಒಂದ್ ಗಳಿಗೆ ಕಟ್ಟದಿರತ್, ಇಡೀ ಹೊತ್ತು ಬರ್ಲದೇಕಂದ ಹಂಗಾರೆ. ಇಲ್ಕಣ್ ಇಲ್ಕಣ್, ನಿನ್ ಮಾತ್ ತಪ್ಸ್ಬೇಡ. ಅಲ್ಲ ನಮ್ಮನಿ ಗಂಡಿಗೆ ಹೊಡೆದ ಎಂತಕ್ಕೆ? ಆ ಗಂಡಿ ಇಪ್ಳು ಕಟ್ಕ ಮರ್ಕತ್ ಕಾಣಲ್. ಅಲ್ಲ ಎಂತಕ್ಕೆ ನಮ್ಮನಿ ಗಂಡಿಗೆ ಹೊಡೆದ? ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ, ಇಲ್ದಿರೆ ನಿನ್ನೆ ಬೈ ಅಪ್ಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗ್ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬದಿನ ಗಿಡ್ದಂಗ್ ಎಲೆ ಇಲ್ದಿರೆ ನಾಳೆ ಚಿಗುರುಕು ಸಾಕ, ಅದೇ ನನ್ ಗಂಡಿಗೆ ಅಂತಾರವಾಯ್ರೆ ಎಂತ ಕತಿ?
3: ಇರ್ಲಿ ಬಿಡ, ನಂಗೇನ್ ಹೊಡೆದಕ್ ಬೇಜಾರಾಯಿಲ್ಲ. ಮೊನ್ನೆ ನಿನ್ ಹರ್ಗಿ ಗುತ್ತಿ ಮೇಯ್ ತಂದಿಕೆ ನಮ್ಮನಿ ಕರಿನ್ ಮುಂಗಲ್ ಗಂಟಿ ತಮ್ಮಿಕೊಳ್ ತಕ ಸಮ ಕೊಟ್ಟೆ ಅಲ್ಲ.
2: ಗಂಟಿಯೂ ಮನ್ಸರು ಒಂದೇ ಮರತಿ ಹಂಗಾರೆ? ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸರ್ಕಿಂತ ಹೆಚ್ಚಾಗಿ ಕಂಡ್ಕೊಂಡಿದ್ದೆ ನಾನು. ಅಯ್ಯ ಅಬ್ಬ, ಲೋಕದಂಗ್ ಎಲ್ಲೂ ಈ ನಮ್ಮನಿ ಕಾಣಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕ ತಮ್ರ ಹಳ್ತಲ್ಲ ನೆನ್ಬಿಡ್ಬೇಡ ಸುಶೀಲ. ನೀನ ಆಗಳಿಕ್ ನಿನ್ ಮಾಯಿ ಮೀನ್ ಗಸಿ ಕಾಯಿ ಕಡಿ ಇಲ್ಲ ಅಂದಳಿ ಎರಡ್ ಪೌನಿಂಗ್ ನಮ್ಮನಿ ಕಾಯಿ ತಕೋ ಹತ್ತಿದ್ದಾಳ್.
3: ನೀನ್ ಬರೀ

0: ಸಿಗಲಿ ನೀನ
1: ಕಾಲೇಜ ಇವತ್ತು ರಜೆಯಲ್ಲ ಮಾರೆ.
0: ಎಂತ ರಜೆಯ? ಮೆಸೇಜ್ ಬರಲ ಇವತ್ತು?
1: ಕಾಲೇಜ್ ರಜೆ ಅಲ್ಲ, ನಾನ್ ರಜೆ.
0: ಅಲ್ಲ ಮಾರೆ, ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರೆ ನಿಂದ. ಮತ್ತೆ ರಜೆಯ? ಎಂತಕ್ಕೆ ರಜೆ ಇವತ್ತು?
1: ಇವತ್ತು ರಕ್ಷಾಬಂಧನ ಅಲ್ಲ ಮಾರೆ.
0: ಹೋ, ಇವತ್ತು ರಕ್ಷಾಬಂಧನ ಅಲ್ಲ, ಹಾಗಾದ್ರೆ ನಾನು ಕಾಲೇಜಿಗೆ ಗೊತ್ತಿಲ್ಲ.
2: ಎಂತ ಕಾಲೇಜಿಗೆ ಗೊತ್ತಿಲ್ಲ? ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ?
0: ನೀವು ಸುಮ್ಮನೆ ಕಣಿ ಅಪ್ಪಯ್ಯ, ಇವತ್ತು ಕಾಲೇಜಿಗೆ ಹೋಗಿ ಎಲ್ಲ ಹೆಣ್ಗಳು ರಾಕಿ ಕೊಡ್ತು, ನಾ ಕಾಲೇಜಿಗೆ ಗೊತ್ತಿಲ್ಲ.
2: ಹೋ ಮಾರೆ, ನೀವೆಲ್ಲ ಶಾಲೆಗೆ ಕಲ್ತು ಅಪ್ಪ ಅಪ್ಪಿನ ಸಾಂಕ್ವಾರ, ನಿನಗೆ ಗ್ಯಾಂಟಿ ಕಿಚ್ಚಡಿ ಹೊಗೆತೈತಿ. ಇದೆಂತ ಅಮ್ಮನಾರ ಅಂತ ಪಟ್ಟಿ ಮಾಡ್ತಿದ್ರಿ?
3: ಅಯ್ಯೋ ಅಪ್ಪಯ್ಯ, ನಾನ್ ಪಟ್ಟಿ ಮಾಡ್ತಿದ್ದಲ್ಲ, ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ.
2: ಇದೆಂತ ಪ್ರೀತಮ್ 5 ರೂಪಾಯಿ, ರತೀಶ 20 ರೂಪಾಯಿ, ವೈಭವ 30 ರೂಪಾಯಿ, ಗೋಪಾಲ 50 ರೂಪಾಯಿ, ಧನುಷ 8. ಎಂತ ಮಗ ಇದು?
3: ಹೌದಾ, ಅದೆಂತ ಗೊತ್ತಿತ್ತಾ ಅಪ್ಪಯ್ಯ? ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ, ರತೀಶ್ ಅಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ, ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ, ಗೋಪಾಲಣ್ಣ 500 ರೂಪಾಯಿ ಕ್ಯಾಶ್ ಕೊಡ್ತ. ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಕಿ ಕಟ್ಟುದಂದಲ್ಲಿ ಡಿಸೈಡ್.
2: ಈ 8 ಅಣ್ಣ ಧನುಷ್ ಯಾರು?
3: ಯೋ, ಆ ಧನುಷ್ ಅಣ್ಣ ಎಂತದ್ದು ಕೊಡುದಿಲ್ಲ, ಅದಕ್ಕೆ ಅವನಿಗೆ 8 ಅಣ್ಣ ರಾಕಿ ಕಟ್ಟು. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
2: ಇವನ್ ಕೆಲಸ ಮಾಡ್ ಮಗ, ಆ ಧನುಷಂಗೆ 8 ಅಣ್ಣ ರಾಕಿಯೂ ಬೇಡ, ಅಲ್ಲಿ ಕೋಳಿ ಕೂಡ ಮೇಲೆ ದನಿಗೆ ಮೇವು ಬಳ್ಳಿ ಇತ್ಕಣ, ಅದನ್ನ ತಗೊಂಡ ಕೊಟ್ಟೆ. ನಿಮ್ಮಿಬ್ರಲ್ಲಿ ನನ್ನ ಮಕ್ಕಳೊಂದಲ್ಲಿ ಹೇಳ್ಕೊಂಬಕ್ಕೆ ನಾಚಿಕೆತ್ ಮಾರೆ. ಒಬ್ಬ ರಾಕಿ ಹಬ್ಬ ಅಂದಳಿ ಕಾಲೇಜಿ ರಜೆ ಹಿಕ್ಕಂಡು ಮುಚ್ಚಕ ಮನಿ ಕಂಡಿದ್ದ, ನಿನ್ ಕಂಡ್ರೆ 10 ರೂಪಾಯಿ ರಾಕಿ 8 ಅಣ್ಣ ರಾಕಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಕಿ ಹಬ್ಬದ ಮರ್ಯಾದೆ ತೆಗಿತಿದ್ರಿ ಮಾರೆ ನೀವು. ರಕ್ಷಾಬಂಧನ ಅಂದ್ರೆ ಎಂತ? ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತ ಅದನ್ನ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲ್ದಂಗೆಲ್ಲ ಹಿಂಗಿರಲ್ಲ ಮಾರೆ.
3: ಸಾರಿ ಅಪ್ಪಯ್ಯ.
2: ಇರ್ಲಿ ಬಿಡ, ನಿಂಗ್ ರಾಕಿ ಅಲ್ದ ತಕ ಬತ್ತಿದ್ದಾಳೆ.
3: ಹಾ ಹಾ ಅಪ್ಪಯ್ಯ, ಪಕ್ಕದ ಮನೆ ನಿರ್ಮಲಾ ಆಂಟಿ ನಿಮ್ಗೆ ರಾಕಿ ಕಟ್ಕಂದಳಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಿದ್ರ, ಒಂಚೂರು ಆಚೆಗೆ ಹೋಗಿ ಬನ್ನಿ. ಅಲ್ಲ
2: ಎಂತ ನಿರ್ಮಲಾ ಆಂಟಿ ನಂಗ್ ರಾಕಿ ಕೊಡುದ? ಸುಮ್ಮನೆ ನಂಗೆ 60 ವರ್ಷ ಆದ್ದಲ್ದೇಣ, 60 ವರ್ಷ ಆದ್ಮೇಲೆ ರಾಕಿ ಕಟ್ಸ್ಕಂತ್ರ, ನಿಂಗೆ ಅಷ್ಟು ಗೊತ್ತಿಲ್ಲ ಹೋಗ.
3: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ.

व्यवहार हुआ अब उखड़ रहा है मेला, आई थी मिलन की बेला, आई थी मिलन।

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕೂಲ್ ಬಿಯಾಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ. ನಿನ್ ಕ್ಲಾಸ್ ಹೇಳ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ.
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣನ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳು ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ?
0: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ. ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
1: ಆ ಮಗು ಕೇಮದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ. ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
0: ಅಲ್ಲ
1: ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ?
0: ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
0: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
1: ಆ ಗಂಡಿನ ಸುಳ್ಳ ಯಾಕೆ ಹೇಳ್ತೀರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕತಿರ್ಗದಲ್ದ ನೀವು? ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
0: ಸುಮ್ನಿರ್ ಸುಮ್ನಿರ್ ಮರ, ಮಕ್ಕಳ ಮರಿ ಎದಿರಲ್ಲ.
1: ಅದಿರ್ಲಿ, ಆಗಳೆಂತದ್ದು ಆಚೆ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ. ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
0: ಆಯ್ತು ಮರ್ರೆ. ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
1: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲಿ ಬಿಟ್ಟು ಬಂದಿ.
0: ಏ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣನ ಹೊಡಿಬೇಡಿ ಮಾರ್ರೆ, ಶೇ ಎಂತ ಮಾಡ್ತಿದ್ರಿ ಮಾರ್ರೆ, ಪಾಪ ಆ ಮಗಿಗೆ ಆ ನಮ್ನೆ ಹೊಡಿತ್ರಿ, ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ, ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತೆ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದಲು ಜೈಲಿಗೆ ಹೋಗ್ತೇ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು, ಇದ್ರ ಕಣಂಗೆ ಹೋಗಿಲ್ದಿದ್ದ ಹಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂತಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೋತೆ ಗಡ, ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀಯೇ ಕಾಂಡ ಕಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡಕ್ ಗೊತ್ತಿತ್ತೆ, ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಗಿರ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ,
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗಿಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತೋ ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರೋ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದ್ದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೇ ಅಮೃತ ವಿಷ ತಂತ್ರಗಾಣಿ, ಹಾಗೆ ಯಾವುದು ಅತಿಯಾಪುಗಾಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂತ ಹೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ
3: ಹೇಳ್ತಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಮಾಬಲಣ್ಣ ಕೈಗೆ ಈ ನಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೆ ಏನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ, ಅದು ಜರಿಲಿ ಮಾರ್ರೆ. ಮೀನ್ ಗಿನ್ ಸಿಕ್ತಾ? ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ. ದೊಡ್ಡದೊಂದು ಮೂಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 kg ಇತ್ತು ಮಾರ್ರೆ.
2: ಹೌದಾ? ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ಕೆ ಹಾಕದ್ ಹೌದ್ ಮಾರ್ರೆ. ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ. ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ. ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್.
0: ಅಲ್ಲ ಅದು ನೀ ಎಂತ ಮಾಡುದ?
2: ಎಂತ ಮಾಡುದ? ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ. ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದ್ ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
3: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ್ ಈ ದೇಶಕ್ಕೆ ಒಳ್ಳೆ ಪ್ರಜೆ ಐಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
4: ನಾನಾ? ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ. ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
5: ಏ ಬೊಬ್ಬರ್ಯಾ.

0: ದರ್ಶನ ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ನ ಗಂಡಿನ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ
0: ಅಲ್ಲಿಗೆ ಹೋದ್.
2: ಹೋ,
0: ಹಂಗ ನಿನ್ನೆ ನಿಮ್ಮ ಮನೆ ಒಳಗೆ ಕಿಚ್ಚುಟ್ಲೆ ಕಾಂತಲ?
1: ಸಾಕು ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹಬ್ಬಕ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿರ್. ಅದ್ರಲ್ಲಿ ಅವನು ಬಂದ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
3: ಅದನ್ನು ಒಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಎಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡುಕಾಗ. ಈ ಮನ್ಸರಿ ಏಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ಲದೆ ಫಂಕ್ಷನ್ ಮಾಡುಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
4: ಏ ಬೊಬ್ಬರಿಯಾ?
5: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಝೋಲ ಹೈ ಜೀ ಹಮ್ ನಾ ಕಹತೆ ಥೇ ಕಿ ದುನಿಯಾ ಝೋಲ ಹೈ ಔರ್ ತುಮ್ ಸಮಝತೆ ಥೇ ಕಿ ಬೇಟಾ ಗೋಲ್ ಹೈ. ಸಮಝೆ ಮಾಮಾ, ಕಹತಾ ಹೂಂ ಕಾಹೂ ಸಚ್ ಕೆ ಝೂಠ ಕಿ ಆದತ್ ನಹೀ ಮುಜೆ ಕಹತಾ ಹೂಂ ಸಚ್ ಕೆ ಝೂಠ ಕಿ ಆದತ್ ನಹೀ ಮುಜೆ ಮೈ ಜಾನೆ ಮನ್ ಕಿಸೀ ಸೇ ಅದಾವತ್ ನಹೀ ಮುಜೆ ಮೈ ಜಾನೆ ಮನ್ ಕಿಸೀ ಸೇ ಅದಾವತ್ ನಹೀ ಮುಜೆ ಕಹತಾ ಹೂಂ ಸಚ್ ಕೆ ಝೂಠ ಕಿ ಆದತ್ ನಹೀ ಮುಜೆ ಕಹತಾ ಹೂಂ ಸಚ್ ಕೆ ಝೂಠ ಕಿ ಆದತ್ ನಹೀ ಮುಜೆ ಮೈ ಜಾನೆ ಮನ್ ಕಿಸೀ ಸೇ ಅದಾವತ್ ನಹೀ ಮುಜೆ ಮೈ ಜಾನೆ ಮನ್ ಕಿಸೀ ಸೇ ಅದಾವತ್ ನಹೀ ಮುಜೆ.

0: ಏನ್ ಲಕ್ಷ್ಮಣ್ಣ ಎಂತದ್ದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ್ ಎಂತ ಇತ್ ಮಾರ್ರೆ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜಾ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ ತರ ಹಾಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದ ಸಾಯ್ಲಿ ನಿಮ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಿಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

यहाँ क्या हो रहा मालिक, तुझे कोई कैसे बतलाए, भगवान तुझे मैं

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 May 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದವರು. 1913 ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ, ಗಡಿ ಎಲ್ಲವನ್ನ ಮೀರಿ ವಿಶ್ವದಾದ್ಯಂತ ಓದುಗರನ್ನ ತಲುಪಿದೆ. ಅವರ ಇಂತಹ ಅಮರ ಕೃತಿಗಳಲ್ಲಿ ಒಂದಾದ ಅಂಚೆ ಮನೆ ನಾಟಕವು ವಿಶೇಷ ಸ್ಥಾನವನ್ನೇ ಪಡೆದುಕೊಂಡಿದೆ. ಆಶಾಭಾವನೆ, ಕನಸುಗಳು ಮತ್ತು ಮುಕ್ತ ಜೀವನದ ಹಂಬಲವನ್ನು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸುವ ಈ ಕೃತಿ ಇಂದಿಗೂ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಪ್ರಿಯ ಕೇಳುಗರೆ, ಈಗ ಕೇಳೋಣ ರವೀಂದ್ರನಾಥ ಟ್ಯಾಗೋರ್ ಅವರ ಅಂಚೆ ಮನೆ ರೇಡಿಯೋ ನಾಟಕವನ್ನ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಭಂಡಾರಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ಪಾತ್ರಧಾರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವುಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್,

0: ಪ್ರಧಾನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬಹುದು ಅಮಲ ಅನ್ನೋ ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತತಾ ಇರತ್ತೆ. ಯಾಕೆ ಸುತ್ತತಾ ಇರತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡ್ಸಿ ಮಾತಾಡ್ಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರ ಹಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನ್ಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ. ಆದ್ರೆ ಕಡೆಗೂ ಅಮಲನಿಗೆ ರಾಜನಿಂದ ಕಾಗದ ಬರುತ್ತೆ. ಅಮಲನ ಚಿಕಿತ್ಸೆಗಾಗಿ ರಾಜ ವೈದ್ಯರೂ ಬರ್ತಾರೆ. ಆದ್ರೆ ಯಾರಿಂದಲೂ ಅಮಲನನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಕೃತಿಯನ್ನ ಓದ್ತಾ ಹೋದಾಗೆ ಅಥವಾ ಈ ನಾಟಕವನ್ನ ನೀವು ಕೇಳ್ತಾ ಹೋದಾಗೆ ಯಾವುದೋ ಒಂದು ಭಾವಪೂರ್ಣವಾದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಸಾಗುತ್ತೆ. ಅದು ಹೌದೋ ಅಲ್ವೋ ಅದನ್ನ ಪರೀಕ್ಷಿಸಿಕೊಳ್ಳಿಕ್ಕೆ ಈ ನಾಟಕವನ್ನ ಕೇಳೋದಕ್ಕೆ ಶುರು ಮಾಡಿ. ಕೇಳಿ ಈಗ ರವೀಂದ್ರನಾಥ ಟಾಗೋರ್ ಬರೆದ ನಾಟಕ ಅಂಚೆ ಮನೆ.
1: ಮೊಯ್ದ್ರೆ ಇದೊಳ್ಳೆ ಕಷ್ಟ ಆಯ್ತಲ್ಲ, ಅವನಿಲ್ದೇ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಆಗ ನಮ್ಗೆ ಏನೂ ಚಿಂತೆನೇ ಇರ್ತಿರ್ಲಿಲ್ಲ. ಈಗ ಅವನ ದೆಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದ್ರೆ ಈ ಮನೆ ಮನೆ ಎಂದೇ ಎನಿಸುವುದಿಲ್ಲ. ಡಾಕ್ಟ್ರೆ ನೀವು ಹೇಳುದು
2: ತುಂಬಾ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದ್ರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದ್ರೂ
1: ಇದೇನು ಇದೇನು ಹೇಳ್ತಾ ಇದ್ದೀರಿ?
2: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
1: ಸಾಕ್ ಸಾಕ್ ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳ್ಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡ್ಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
2: ಒಂದ್ ನಿಮಿಷ, ಸ್ವಲ್ಪ ನಶ್ಯವನ್ನು ಏರಿಸ್ಕೊಳ್ತೀನಿ. ನಿಮ್ ಮಗ್ನನ್ನ ಬಹಳ ಎಚ್ಚರಿಕೆಯನ್ನು ನೋಡ್ಕೊಳ್ಬೇಕು.
1: ವೈದ್ರೆ ಚಿಕ್ಕ ಹುಡುಗ ಅವನು, ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕ್ಬೇಕಂದ್ರೆ ಕಷ್ಟ ಆಗುದಿಲ್ವೇ?
2: ಹೌದು ಕಷ್ಟ, ಆದ್ರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ, ಅಪಸ್ಮಾರೆ ಜ್ವರೆ ಕಾಶೆ ಕಾಮಲಾಯಂ ಹಲೀಮಕೆ.
1: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನ ಮನೆಯಲ್ಲೇ ಕಟ್ಟಾಕ್ಬೇಕೆ? ಬೇರೆ ಉಪಾಯವೇ ಇಲ್ವೇ?
2: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
1: ಅಯ್ಯೋ ನಿಮ್ಮ ಚೈವ ಕಟ್ಟಿಕೊಂಡು ನನಗಾಗುವ ಲಾಭವಾದ್ರೂ ಏನು ಹೇಳಿ, ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಮ್ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದ್ರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನ ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
2: ಕಷ್ಟಪಟ್ಟರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಭೇಷಜಂ ಹಿತವಾಕ್ಯಂ ಚ ತಿಕ್ತಮಾಶು ಫಲಪ್ರದಂ. ಸರಿ ಒಳ್ಳೇದು, ನಾನಿನ್ನು ಹೊರಡ್ತೇನೆ.
1: ಅಯ್ಯೋ ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
3: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
1: ನೀವು ಮಕ್ಕಳನ್ನ ಮಾತಿನಲ್ಲಿ ಮರಳು ಮಾಡೋದ್ರಲ್ಲಿ ಸರ್ದಾರ ಅಲ್ವಾ?
3: ನೀನೇನು ಮಗುವಲ್ಲ, ಅಥವಾ ನಿನ್ ಮನೆಯಲ್ಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟು ಕಳವಳ?
1: ಮನೆಗೆ ಒಂದ್ ಮಗುವನ್ನು ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
3: ಓ ಹಾಗೋ.
1: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕು ಅಂತ ಹಂಬಲಿಸ್ತಿದ್ಲು.
3: ಅದನ್ನೇನೋ ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
1: ತಾತ, ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದ್ರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬಾ ಪ್ರಾಣ.
3: ಆದ್ದರಿಂದಲೇ ಇರಬೇಕು, ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟು ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ?
1: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರಲಿಲ್ಲ. ಆದ್ರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
3: ಭಲೆ ಭಲೆ, ಆದ್ರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
1: ತಾತ, ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ ತಬ್ಬಲಿಯಾಗ್ಬಿಟ್ಟ.
3: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
1: ತಾತ, ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗಿಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕಬೇಕಂತೆ. ಆದ್ರೆ ನಿನಗ್ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸುವುದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನು ಇಷ್ಟು ಹೆದರ್ತಾ ಇದ್ದೇನೆ.
3: ನೀನ್ ಹೇಳುವುದು ಸುಳ್ಳೇನಲ್ಲ, ನಾನು ಶರತ್ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ ನಿಜವೇ. ಆದ್ರೆ ತಮ್ಮ, ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನೂ ಮುಗಿಸಿಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
4: ಮಾವ.
1: ಏನು ಅವಲ?
4: ನಾನು ಅಂಗಳಕ್ಕೂ ಹೋಗ್ಬಾರ್ದ?
1: ಹೋಗ್ಬಾರ್ದಪ್ಪ,
4: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದಾರೆ. ಅಲ್ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬ ಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
1: ಹೋಗ್ಬಾರ್ದು ಮಗು.
4: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಆದ್ರೆ ನನ್ನ ಯಾಕೆ ಯಾರು ಹೊರಗಡೆ ಬಿಡ್ತಾ ಇಲ್ಲ?
1: ವೈದ್ಯರು ಹೇಳಿದಾರಲ್ವಾ, ಹೊರಕ್ಕೆ ಹೋದ್ರೆ ನಿನ್ ಕಾಯಿಲೆ ಜಾಸ್ತಿ ಆಗ್ತದಂತೆ.
4: ಹೌದಾ? ವೈದ್ಯರಿಗೆ ಹೇಗೆ ಗೊತ್ತಾಯ್ತು?
1: ಏನಂತ ಮಾತಾಡ್ತೀಯ ಅಮಲ? ವೈದ್ಯರಿಗೆ ತಿಳಿಯುವುದಿಲ್ವೇ? ಹಾಗಾದ್ರೆ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದಾರೆ ಮಗು.
4: ಬರೀ ಪುಸ್ತಕಗಳನ್ನ ಓದಿದ್ರ ಎಲ್ಲ ಗೊತ್ತಾಗುತ್ತಾ ಮಾವ?
1: ಏನಂತ ಮಾತಾಡ್ತೀಯ ಅಮಲ?
4: ನಾನ್ ಯಾವ ಪುಸ್ತಕಗಳನ್ನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಿಲ್ಲ.
1: ದೊಡ್ಡ ದೊಡ್ಡ ಪಂಡಿತರು ನಿನ್ನ ಹಾಗೆ ಇರ್ತಾರೆ ಅಮಲ, ಅವರಂತೂ ಮನೆಯಿಂದ ಹೊರಕ್ಕೇ ಹೋಗುವುದಿಲ್ಲ.
4: ಏನು, ಹೊರಗಡೆನೆ ಹೋಗಲ್ವಾ?
1: ಯಾವಾಗ ಹೋಗ್ತಾರೆ ಹೇಳು ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ, ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ, ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆಯಿಡ್ತಾರೆ ಮಗು.
4: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
1: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
4: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ, ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
1: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
4: ಅಲ್ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲಿ ಒಂದ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
1: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯ? ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ, ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ, ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡವೇಕೆ ಆಗಬೇಕಿತ್ತು?
4: ಇದೇನು ಹೇಳ್ತಿದೀರ ಮಾವ ನೀವು? ಆ ಗುಡ್ಡದ ಆಚೆಗ್ ನಾವ್ ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗೆ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ನ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ

0: ಕೇಳ್ತಾರಲ್ವಾ ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
1: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದೂ ಇಲ್ಲ.
0: ಏನು ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
1: ಹೌದಾ, ಅವನು ಹೇಗಿದ್ದ?
0: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು. ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ. ಅವನು ಎಡಗೈಯಲ್ಲಿ ಒಂದು ಲೋಟವಿತ್ತು. ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗ್ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ ಯಾಕ್ ಹೋಗ್ತಿದ್ಯಾ ಅಂದ್ರೆ, ಅವನ್ ಹೇಳ್ದ ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರೂ ಕೆಲ್ಸ ಹುಡುಕ್ಬೇಕಾ?
1: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ.
0: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
1: ಹುಡುಕಿದ್ರು ಸಿಗದೇ ಇದ್ರೆ?
0: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ. ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ್ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗ್ಲ ಮೇಲೆ ಇಟ್ಕೊಂಡು ಆ ಮಂಡ್ಯವರೆಗೂ ಬಟ್ಟೆಯನ್ನ ಮಡಚ್ಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ. ಮಾವ, ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳ್ದೆ.
1: ಅತ್ತೆ ಏನಂದ್ರು ಅದಕ್ಕೆ?
0: ಜ್ವರ ಹೋದ್ಮೇಲೆ ಅವರೇ ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ.
1: ಇನ್ನೇನು, ಹೆಚ್ಚು ದಿನ ಇಲ್ಲ ಅಮ್ಮ.
0: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನ್ ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
1: ಎಲ್ಲಿಗೆ ಹೋಗ್ತೀನಿ ಮಗು?
0: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲಾ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ರು ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನ್ ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲ್ಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
1: ಸರಿ ಸರಿ, ಮೊದಲು ನಿನ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
0: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವು ಹೇಳ್ಬಾರ್ದು ಆಯ್ತಾ?
1: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತಿ?
0: ನಾನು ಈಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
1: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರ್ಬೇಡ.
0: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
1: ಅವರೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರೆ?
0: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾರು ನನ್ನನ್ನ ಕರ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೆ ನನ್ನನ್ನ ಕೂರ್ಸ್ಬಿಡ್ತಾರಲ್ಲ, ಅದೇ ಬೇಜಾರು.
1: ಸರಿ ಸರಿ, ನನ್ಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
0: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಡಕೆ ಪಕ್ಕನೇ ನಾನಿರ್ತೀನಿ.
2: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
0: ಓ ಮೊಸರಿನವನೇ, ಮೊಸರು.
2: ಯಾಕ್ ಸುಮ್ನೆ ಕೂಗ್ತಾ ಇದೀಯ, ತಗೋತಿ ಏನು?
0: ಹೇಗ್ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
2: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಕರೆದು ಕಾಲಹರಣ ಮಾಡ್ತೀಯ?
0: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
2: ನನ್ ಜೊತೆನ?
0: ಹೌದು, ನೀನ್ ಅಷ್ಟ ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೇಗೋ ಆಗುತ್ತೆ.
2: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
0: ವೈದ್ಯರು ನಾನ್ ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ ಮಾಡಿದ್ದಾರೆ, ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
2: ನಿನಗೇನಾಗಿದೆ ಮಗು?
0: ಅದೇ ನನಗ್ ಗೊತ್ತಾಗ್ತಾ ಇಲ್ಲ, ನಾನು ಏನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
2: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
0: ನಿನ್ನ ಹಳ್ಳಿಯಿಂದನ? ಬಹಳ ದೂರನ?
2: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ, ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
0: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ, ನೆನ್ಪಿಲ್ಲ.
2: ಏನು, ನೀ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
0: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ, ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
2: ಹೌದೌದು, ಅಲ್ಲೇ.
0: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳು ಮೇಯ್ತಾ ಇರುತ್ತೆ ಅಲ್ವಾ?
2: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
0: ನಿಮ್ ಹಳ್ಳಿ ಹುಡ್ಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗ್ ಹೋಗ್ತಾರೆ. ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
2: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ

0: ಯಾಕಪ್ಪ ಮೊಸರು ಮಾರಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿ ನೀನು ಪಂಡಿತನಾಗಬೇಕು.
1: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೇ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದ್ ಹೇಗೆ? ಮೊಸರು ಮೊಸರು, ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
0: ಅಯ್ಯೋ ಹಣೆ ಬರವೆ, ಈ ದನಿನ ನೀನ್ಯಾ ಕಲಿಬೇಕು ಮಗು?
1: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸೋ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
0: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
1: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
0: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ. ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
1: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
0: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದ್ರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲಿತೆ. ನಾನಿನ್ನು ಬರ್ಲಾ?
1: ಮೊಸರು ಮೊಸರು ಮೊಸರು, ದೈಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು. ಓಹೋ, ಪಹರೆಯವನು, ಪಹರೆ, ಓ ಪಹರೆ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೆ.
2: ಹೀಗೆ ಕೂಗ್ತಿದ್ಯಾ? ನನ್ನನ್ ಕಂಡ್ರೆ ನಿಂಗೆ ಭಯೋಗೋದಿಲ್ವಾ?
1: ಏಕೆ, ನಿನಗೇಕೆ ಹೆದರ್ಬೇಕು ನಾನು?
2: ಒಂದ್ ವೇಳೆ ನಿನ್ನನ್ ನಾನು ಹಿಡ್ಕೊಂಡು ಹೋದ್ರೆ?
1: ಹಿಡ್ದುಕೊಂಡು ಎಲ್ಲಿಗೆ ಹೋಗ್ತೀಯಾ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆಗ್ ಕರ್ಕೊಂಡು ಹೋಗ್ತೀಯಾ?
2: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
1: ಏನು ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನ ಹಿಡ್ದುಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನು ಇಲ್ಲೇ ಕೂತ್ಕೊಂಡಿರ್ಬೇಕು.
2: ವೈದ್ಯರು ನಿಷೇಧಿಸುವರೆ. ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿಬಿದ್ದಿವೆ, ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
1: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
2: ಇನ್ನೂ ಹೊತ್ತಾಗಿಲ್ಲ.
1: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗೋದಿಲ್ವೇ ಪಹರೆ?
2: ಹಾಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
1: ನಿನ್ನ ಗಂಟೆ ನನಗೆ ಬಹಳ ಇಷ್ಟ. ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮ ಮನೆಯಲ್ಲಿ ಎಲ್ರು ಊಟ ಮಾಡಿದ್ಮೇಲೆ ನಮ್ಮ ಮಾವ ತಮ್ಮ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆಯವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿ ಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ. ಟನ್ ಟನ್ ಟನ್ ಟನ್ ಟನ್ ಟನ್ ಪಹರೆ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
2: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
1: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
2: ಇದಾರಿಗೂ ತಿಳಿಯದು.
1: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
2: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
1: ಹಾಗಾದ್ರೆ ನಾನೂ ಹೋಗ್ಬೇಕಾ?
2: ಯಾಕಿಲ್ಲ, ನೀನೂ ಹೋಗ್ಬೇಕು.
1: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
2: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನೋಡು.
1: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನೂ ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
2: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
1: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಕೂತ್ಕೊಂಡು ಬೇಸರ ಬಂದ್ ಹೋಗಿದೆ.
2: ಹಾಗೆ ಹೇಳ್ಬಾರ್ದು ಮಗು.
1: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ. ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡ್

0: ಇಲ್ಲ, ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೇ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಪಹರೆ
1: ಏಂತಮ್ಮ,
0: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರ್ತಾ ಇದೆ ನೋಡು. ಅಲ್ಲೇಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
1: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
0: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
1: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
0: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
1: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
0: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನೂ ಚಿಕ್ಕ ಮಗು.
1: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
0: ಭಲೇ, ಹಾಗಾದ್ರೆ ನನಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ.
1: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆಯ ಮನೆಯನ್ನು ತೆರೆಸಬೇಕಿತ್ತು?
0: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರು ತಂದ್ಕೊಡ್ತಾರೆ?
1: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು, ನೀನು ನೋಡಿಲ್ಲ ಅಷ್ಟೇ. ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
0: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲೇ ತಿರುಗುತ್ತಾರೆ?
1: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
0: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
1: ಅಂಚವನಾಗುತ್ತೀಯ? ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
0: ನೀನ್ ಯಾಕೆ ನಗ್ತಾ ಇದೀಯಾ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲ್ಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆಯ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
1: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನು ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲುಕಬೇಕಾಗುತ್ತೆ.
0: ಎಲ್ಲಿದ್ದಾನೆ ಮುಖಂಡ? ಪಹರೆ ಅವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
1: ಅಲ್ಲಿ ನೋಡು, ದೂರದಲ್ಲಿ ತಲೆ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
0: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರ್ಬೇಕು ಅಲ್ವಾ?
1: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರು ಅವನು ಅವರ ಬೆನ್ನು ಹೊತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ. ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
0: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗೆ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರ್ದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು ಮುಖಂಡರೇ? ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗೆ ಬನ್ನಿ.
2: ಯಾರಯ್ಯ ಅದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
0: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
2: ಹೌದು ಹೌದು, ಕೇಳುತ್ತಾರೆ, ಎಲ್ಲರೂ ಕೇಳುತ್ತಾರೆ.
0: ರಾಜನ ಅಂಚೆಯವನು ನಿನ್ನ ಮಾತನ್ನು ಕೇಳುತ್ತಾನಾ?
2: ಕೇಳದಿದ್ದರೆ ಅವನ ಜೀವ ಉಳಿಯಬೇಕಲ್ಲ, ಹುಡುಗಾಟವಲ್ಲ.
0: ಹಾಗಾದ್ರೆ ತಾವು ದಯವಿಟ್ಟು ಅವನಿಗೆ ಹೇಳಿಬಿಡಿ ನಾನೇ ಅಮಲ ಅಂತ. ನಾನು ಇಲ್ಲಿ ಕಿಟಕಿಯ ಹತ್ರ ಯಾವಾಗ್ಲೂ ಕೂತ್ಕೊಂಡಿರ್ತೀನಿ.
2: ಏಕೆ, ಏನು ಸಮಾಚಾರ?
0: ನನ್ನ ಹೆಸರಿಗೆ ಯಾವ್ದಾದ್ರೂ ಕಾಗದ ಬಂದರೆ?
2: ನಿನ್ನ ಹೆಸರಿಗೆ ಕಾಗದವ? ನಿನಗೆ ಯಾರು ಕಾಗದ ಬರೀತಾರೆ?
0: ರಾಜನಿಂದ ಕಾಗದ ಬಂದ್ರೆ?
2: ಈ ಹುಡುಗ ನೀನು ಕಡಿಮೆ ಇಲ್ಲ, ರಾಜ ನಿನಗೆ ಕಾಗದ ಬರೆಯಬೇಕೇನೋ? ಹೌದು ಹೌದು, ಖಂಡಿತ ಬರೆಯಬೇಕು. ನೀನು ಅವನಿಗೆ ಪರಮ ಸ್ನೇಹಿತ ತಾನೆ. ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
0: ಮುಖಂಡರೇ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
2: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ, ರಾಜನ ಪರಮ ಸ್ನೇಹಿತನ ಮೇಲೆ. ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಏ ಹುಡುಗ, ರಾಜನ ಕಾಗದ ನಿನ್ನ ಮನೆಗೆ ಬೇಗನೆ ಬರುವಂತೆ ವ್ಯವಸ್ಥೆ ಮಾಡ್ತೇನೆ.
0: ಬೇಡ ಬೇಡ, ನೀವೇನ್ ಮಾಡೋದು ಬೇಡ.
2: ಯಾಕೋ, ನಿನ್ನ ಸ್ಥಿತಿಯನ್ನು ರಾಜನಿಗೆ ಹೋಗಿ ತಿಳಿಸುತ್ತೇನೆ. ಅವನು ಇನ್ನು ಸ್ವಲ್ಪವೂ ಹೊತ್ತು ಮಾಡದೆ ನಿನ್ನ ಸಮಾಚಾರವನ್ನು ತಿಳಿಯಲು ಒಡನೆಯೇ ಒಂದು ಪೇದೆಯನ್ನು ಕಳಿಸುತ್ತಾನೆ. ಮಾಧವದತ್ತನಿಗೆ ಎಷ್ಟು ಗರ್ವ! ರಾಜನ ಕಿವಿಗೆ ಈ ಮಾತು ಬಿದ್ರೆ ಎಲ್ಲ ಸರಿಯಾಗ್ತದೆ.
3: ಆಗ ಪಾಲಿಕೆಯೋರ್ವಳು ಪ್ರವೇಶಿಸುವಳು.
0: ಬಡಕೊತ್ತಾ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದ?
4: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
0: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
4: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯಾ, ನಿನ್ಗೇನಾಗಿದೆ?
0: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
4: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ. ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
0: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
4: ನನ್ನ ಹೆಸರು ಸುಧಾ ಅಂತ.
0: ಏನು ಸುಧಾನಾ?
4: ನಿನಗ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
0: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
4: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
0: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ? ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಣ ಜಣ ಅಂತ ಶಬ್ದ ಮಾಡುತ್ತೆ.
5: ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತಹ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
4: ಹೌದು, ಹೂವಿನ ವಿಚಾರದಲ್ಲಿ ನನ್ಗಿಂತ ನಿನ್ಗೆ ಚೆನ್ನಾಗ್ ಗೊತ್ತಿದೆ.
0: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪ್ಗೆ ಹೂವಿನ 7 ಮಂದಿ ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪ್ಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
4: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು, ನನಗೆ ಪುರ್ಸೋತೇ ಇಲ್ಲ.
0: ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ
4: ಎಷ್ಟು ಚೆನ್ನಾಗಿರ್ತಿತ್ತು.
0: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
4: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ, ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ.
0: ಹ್ಮ್, ನಾನ್ ಹೊರಟೆ, ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ. ನನ್ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ ಮಾತಾಡ್ಬಾರ್ದ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
4: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ. ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ, ಹೂವನ್ನ ಕೊಯ್ದುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ್ತೀನಿ.
0: ಹೋಗ್ತಾ ನನಗೂ ಒಂದ್ ಹೂವನ್ನ ಕೊಟ್ಟು ಹೋಗ್ಬೇಕು.
4: ಹೂವನ್ನ ಹಾಗೆ ಕೊಡ್ಬೇಕಾ? ಅದಕ್ಕೇನು ಬೆಲೆ ಇಲ್ವಾ?
0: ದೊಡ್ಡನಾದ್ಮೇಲೆ ಅದ್ರ ಬೆಲೆನ ಕೊಡ್ತೀನಿ. ಆ ಮುಂದೆ ಕಾಣೋ ತೊರೆ ಆಚೆಗೆ ಕೆಲ್ಸ ಹುಡ್ಕೋಕ್ ಹೋಗ್ತೀನಲ್ಲ, ಅವಾಗ ನಿನ್ಗೆ ಅದ್ರ ಬೆಲೆನ ಕೊಟ್ಟು ಹೋಗ್ತೀನಿ.
4: ಒಳ್ಳೇದು, ಹಾಗೆ ಮಾಡು.
0: ಹಾಗಾದ್ರೆ ನೀನ್ ಹೂವನ್ನ ಕೊಯ್ಕೊಂಡು ಬರ್ತೀಯ ತಾನೆ?
4: ಬರ್ತೀನಿ ಬರ್ತೀನಿ.
0: ಖಂಡಿತ ಬರ್ತೀಯ ಅಲ್ವಾ?
4: ಖಂಡಿತ ಬರ್ತೀನಿ.
0: ನನ್ನ ಮರ್ತು ಬಿಡಲ್ಲ ತಾನೆ. ನನ್ ಹೆಸರು ಅಮಲಾ ಅಂತ. ನಿನ್ಗೆ ನೆನ್ಪಿರುತ್ತೆ ಅಲ್ವಾ?
6: ಇರುತ್ತೆ, ಖಂಡಿತ ಇರುತ್ತೆ. ನಾನಂತೂ ಮರೆಯಲ್ಲ.
5: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
7: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
5: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
6: ನಾವೆಲ್ಲರೂ ಉಳ್ಮೆಯ ಆಟವನ್ನ ಆಡ್ತೇವೆ.
7: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
6: ನಾವಿಬ್ಬರು ಎತ್ತುಗಳಾಗ್ತೇವೆ.
0: ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
7: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
0: ಆಮೇಲೆ ನದಿ ದಡದಲ್ಲೇ ಮನೆಗೆ ಹೋಗ್ತೀರಿ ಅಲ್ವಾ?
6: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
0: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
7: ನೀನು ಕೂಡ ಹೊರಗಡೆ ಬಾ, ಆಡೋಣ.
0: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ನಂಗೆ.
6: ವೈದ್ಯರು?
7: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ, ನಾವು ಹೋಗೋಣ.
0: ಬೇಡ ಸೋದರರೇ, ನೀವ್ ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲ್ ಸ್ವಲ್ಪ ಹೊತ್ತ ಆಟ ಆಡಿ, ನಾನ್ ನೋಡ್ತೀನಿ.
6: ಇಲ್ಲಿ ನಮಗೆ ಆಡೋಕೇನಿದೆ?
0: ಇಲ್ ನೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ. ಇದನ್ನೆಲ್ಲ ನೀವು ತೆಗೆದ್ಕೊಳ್ಳಿ. ಮನೆ ಒಳಗೆ ಒಂಟಿಯಾಗಿ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗ್ ಯಾವ ಉಪಯೋಗನೂ ಇಲ್ಲ.
6: ಅರೇ, ಎಷ್ಟು ಚೆನ್ನಾಗಿದೆ ಈ ಆಟದ ಸಾಮಾನುಗಳು. ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ, ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
7: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ? ನಿನ್ಗೆ ಬೇಜಾರಾಗುದಿಲ್ವೇನು?
0: ಇಲ್ಲಪ್ಪ, ನಂಗ್ ಸ್ವಲ್ಪನೂ ಬೇಜಾರಾಗಲ್ಲ. ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
6: ಆದ್ರೆ ಮತ್ತೆ ಇದನ್ನ ನಾ ಹಿಂದಕ್ಕೆ ಕೊಡುವುದಿಲ್ಲ.
0: ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
7: ಇದರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
0: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ಮ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟಾಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
6: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆಯಲ್ಲ.
0: ಹೌದು, ನಂಗ್ ತುಂಬಾ ನಿದ್ದೆ ಬರ್ತಿದೆ. ಯಾಕಂತಾನೇ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತ್ಕೊಂಡೇ ಇದ್ದೀನಿ, ಇನ್ನು ನನ್ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನು ಯಾಕೋ ಬಹಳ ನೋವುತ್ತಿದೆ.
7: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆಯಲ್ಲ. ಓ, ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
0: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡೋಕ್ ಹೇಳ್ತಿದೆ.
6: ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ, ಆಯ್ತಾ?
0: ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ಲರೂ ಹೊರಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆಯವರ ಪರಿಚಯ ಇದೆಯಾ?
7: ಇದೆ, ಚೆನ್ನಾಗಿದೆ.
0: ಯಾರು ಯಾರಿದ್ದಾರೆ, ಅವರ ಹೆಸರೇನು?
6: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
0: ಹೌದಾ? ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
7: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದೆ ಅಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
0: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ತ್ಕೊಂಡು ಬಂದು ನಂಗೆ ತೋರಿಸ್ತೀರಾ?
8: ಆಗ್ಲಿ, ತೋರಿಸ್ತೀವಿ.
0: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನು ಹೋಗ್ಬಾರ್ದ? ವೈದ್ಯರು ಬೇಡ ಅಂತ ಹೇಳಿದಾರ?
9: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
0: ಇಲ್ಲ ಮಾವ, ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ. ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯನಿಸುತ್ತೆ.
9: ಮಗು, ದಿನಾ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯಾ. ಮನೆ ಮುಂದೆ ನೋಡು, ದಿನಾ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ನ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
0: ಮಾವ, ನನ್ನ ಆ ಫಕೀರ ತಾತ ಇದಾನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದನ್ ನೋಡಿ ಅವ್ನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ.
9: ಯಾರು, ಯಾರ ಫಕೀರ ತಾತ?
0: ಅವನೇ, ದಿನಾನು ನನ್ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನು ಹೇಳ್ತಾನಲ್ಲ ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
9: ಯಾರವನು? ನನ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
0: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ನನ್ ಕೊಠಡಿಗ್ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
1: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
5: ಇವನೇ ಮಾವ, ಇವನೇ ಆ ಫಕೀರ. ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
9: ಇದೇನು ಇವನು?
1: ಹೌದಪ್ಪ, ನಾನೇ ಫಕೀರ.
9: ಏನ್ ತಾತ, ಯಾವ ಯಾವ ವೇಷದಲ್ಲೆಲ್ಲ ಬರ್ತೀಯೋ ನೀನು?
5: ಈ ಬಾರಿ ನೀನು ಎಲ್ಲಿಗೆ ಹೋಗಿದ್ದೆ ತಾತ?
1: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ. ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
9: ಏನು, ಕ್ರೌಂಚ ದ್ವೀಪಕ್ಕ?
1: ಇದರಲ್ಲಿ ಆಶ್ಚರ್ಯ ಪಡಲೇನಿದೆ, ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯಾ? ನನಗೆ ಹೋಗಲು ಯಾವ ಖರ್ಚೂ ಇಲ್ಲ, ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
5: ನಿನ್ನ ಅದೃಷ್ಟವೇ ಅದೃಷ್ಟ ತಾತ.
0: ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
1: ನೆನಪಿದೆ ಮಗು. ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನ್ ಕಲಿಸ್ತೇನೆ.
9: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲರೂ ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
1: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನೊಪ್ಪಬೇಕಾಗುವುದು. ಇದೊಂದೇ ಭಯ ನನಗಿರೋದು.
5: ಇಲ್ಲ ಇಲ್ಲ ಮಾವ, ನೀ ವೈದ್ಯರಿಗೆ ಏನು ಹೇಳ್ಬೇಡಿ. ಇನ್ನು ನಾನ್ ಇಲ್ಲೇ ಮಲ್ಗಿರ್ತೀನಿ, ಯಾವ ಚೇಷ್ಟೇನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ. ನದಿ ಪರ್ವತ ಸಮುದ್ರ ಇದ್ಯಾವ್ದು ನನ್ನನ್ನ ತಡೆಯಲ್ಲ.
9: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ. ಇದ್ರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ?
5: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
1: ಅದು ಬಹಳ ವಿಚಿತ್ರವಾದ ಸ್ಥಳ. ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ. ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
5: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
1: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
5: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
1: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು. ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
5: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
1: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ. ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಛ ಮನುಷ್ಯರೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
5: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
1: ಹಾ, ಆಗ ಕಷ್ಟವಿತ್ತು ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
9: ಇನ್ನಿಂದ ಸಹಿಸಕ್ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
5: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
9: ಹೌದು, ಹೊರಟೋದ. ಆ ಫಕೀರನ್ ಮಾತು ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನ ಇಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆ ಅಂತೆ. ಶಹನಾಯಿ ಅವರಿಗೆ ಹೇಳಿ ಬರ್ಬೇಕಂತೆ. ಆದ್ರಿಂದ ಅವನು ಅವಸರವಾಗಿ ಹೊರಟೋಗ್ಬಿಟ್ಟ.
5: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
10: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
5: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿ ಅಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ, ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ 7 ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
10: ಭೇಷ್ ಭೇಷ್, ಮಧುವಣಗಿತ್ತಿಯನ್ನು ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದ್ರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೆ ಏನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
9: ಅಯ್ಯೋ, ಬಹಳವಾಯ್ತು, ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
0: ಮಾವ ಹೊರಟೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರು ಕಾಗದ ಬಂದಿದ್ಯಾ?
10: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
5: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
10: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
5: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
10: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
5: ಅದು ಮಾತ್ರ ನನಗೆ ಗೊತ್ತಿಲ್ಲ, ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದೆಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ, ಬಹಳ ದಿನಗಳ ಹಿಂದೆ. ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗೆ ಮಾತ್ರ ಗೊತ್ತಿಲ್ಲ, ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ, ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿನ್ನೆ ಇದೆ ಅಲ್ವಾ, ಅವನು ಆ ದಿನ್ನೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನೊಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ, ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ, ನಾಯಿಯೊಂದು ಮಾತ್ರ ತನ್ನ ಬಾಲವನ್ನಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ. ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬ್ತಾ ಇದೆ.
10: ನಿನ್ನ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ, ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನೂ ನೋಡ್ತಾ ಇದ್ದೇನೆ.
5: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
10: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
5: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
10: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು, ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
5: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ, ಸರಿ ತಾನೆ?
10: ಸರಿಯೇ, ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
5: ನಾನ್ ಏನಂತ ಬೇಡ್ತೀನಿ ಅಂದ್ರೆ, ನನ್ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದಿನ ಕಲಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
10: ಯಾರು ಮಗು ಆ ಮನುಷ್ಯ?
5: ಅವನ ಹೆಸರು ಚಿದಾಮ ಅಂತ.
10: ಯಾವ ಚಿದಾಮ?
5: ಅವನೇ ಇಲ್ಲಿಗ್ ಭಿಕ್ಷೆ ಬೇಡೋಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ 2 ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತೊಳ್ಕೊಂಡ್ ಹೋಗಲ್ವಾ?
0: ನಾನು ಅವನಿಗೆ ಆಗ್ಲೇ ಹೇಳ್ಬಿಟ್ಟಿದ್ದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
10: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
0: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತಾನು ತಿಳಿಸ್ತೀನಿ ಅಂತ ಅವನು ನನ್ಗೆ ಹೇಳಿದಾನೆ. ಮಾವನೊಡನೆ ಅವ್ರಿಗೆ ಏನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಇವರೆಲ್ಲ ಕುರುಡ್ರು ಅಲ್ಲ ಕುಂಟ್ರು ಅಲ್ಲ, ಸುಳ್ಳು ಸುಳ್ಳೇ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೇ ಆಗ್ಲಿ, ಅವರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೆ.
10: ನೀನ್ ಹೇಳೋದು ಸರಿಯಾಗಿದೆ ಮಗು. ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕ್ ನಿಮ್ ಬಳಿ ಬಂದು ಕೂರ್ತಿದ್ದ?
0: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ ಕಾಣಿಸೋದಿಲ್ವಲ್ಲ. ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನು ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ. ಅಲ್ಲಿ ನಾವು ಸ್ವಲ್ಪ ನೆಗೆದ್ರು ಸಹ ಗುಡ್ಡವನ್ನು ಹಾರಿ ಆಚೆಗೆ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ಕೆ ಯಾವ ದಾರಿಲಿ ಹೋಗ್ಬೇಕು?
10: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
0: ಅವನು ಪಾಪ ಕುರುಡ, ಅವನಿಗೆ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೆ ಅವನ್ ಬಹಳ ಅಳ್ತಿದ್ದ. ನಾನು ಅವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನೀನ್ ಎಷ್ಟು ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗ್ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
10: ಮನೆಯಲ್ಲೇ ಕುಳಿತಿದ್ರು ಸಹ ನಿನಗೆ ಎಂತಹ ದುಃಖ ಇದೆಯಪ್ಪ?
0: ಇಲ್ಲ ಇಲ್ಲ, ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕ್ದಾಗ ನನ್ನ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ್ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
10: ತಿಳಿಯದಿದ್ರು ನಿನಗ ಇದರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
9: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
10: ಏನಾಯ್ತು?
9: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವು ಎಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
10: ಹೌದು ಹೇಳಿದೆ. ಹೇಳಿದ್ರೆ ಏನಾಯ್ತು?
9: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡನಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
10: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳುತ್ತವೆ, ಇದು ನಿಮ್ ತಿಳಿಯದೇನು?
9: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನೂಕ್ತಾ ಇದ್ದೀರಿ.
0: ತಾತ, ರಾಜನು ಇದರಿಂದ ಸಿಟ್ಟುಗೊಳ್ತಾನಾ?
10: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ? ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಭಿಕಾರಿ, ನಿನ್ನಂತಹವನು, ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರೋದಾದ್ರೆ ತೋರ್ಲಿ, ನೋಡೋಣ.
0: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ, ಎಲ್ಲದೂ ಕನಸು ಅಂತ ತೋರ್ತಾ ಇದೆ, ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ ಹಾಗಾದ್ರೆ ಬರಲ್ವಾ? ಈ ಕ್ಷಣವೇ ಈ ಮನೆಯೆಲ್ಲ ಹಾರ್ ಹೋದ್ರೆ ಈ ಕ್ಷಣವೇ
10: ಬರ್ತದೆ ಮಗು, ಬರ್ತದೆ. ಈ ದಿನವೇ ಕಾಗದ ಬರ್ತದೆ ಮಗು.
7: ಹುಡುಗ, ಈ ದಿನ ಆರೋಗ್ಯ ಹೇಗಿದೆ?
0: ವೈದ್ಯರೇ, ಈ ದಿನ ಬಹಳ ಹಾಯಿ ಅನಿಸ್ತಾ ಇದೆ, ಎಲ್ಲ ನೋವು ಮಾಯವಾದಂತೆ ಅನಿಸ್ತಾ ಇದೆ.
7: ಮಾಧವ, ಇವನ್ ನಗ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಈ ದಿನ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಿದ್ದಾನಲ್ಲ, ಇದೇ ಬಹಳ ಕೆಡುಕೆನಿಸ್ತದೆ. ನಮ್ ಚಕ್ರಧರ ಹೇಳಿದ್ದಾನೆ.
9: ನನ್ನಾಣೆ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟು ಬಿಡಿ, ವಿಚಾರ ಏನಂತ ಹೇಳಿ.
7: ಇವನನ್ನು ಇನ್ನು ಬಹುಶಃ ತಡೆಯಲಾಗುದಿಲ್ವಾ ಅಂತ ನಾನು ನೂರ್ ನೂರ್ ಸಾರಿ ಹೇಳಿದ್ದೆ, ಆದ್ರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
9: ಇಲ್ಲ ವೈದ್ಯರೇ, ನಾನು ಅವನನ್ನ ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ, ಅವನಿಗೆ ಹೊರಗ್ ಹೋಗ್ಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡ್ಲಿಲ್ಲ, ಬಾಗಿಲನ್ನ ಪ್ರಾಯಶಃ ಯಾವಾಗ್ಲೂ ಮುಚ್ಚಿಯೇ ಇಡ್ತಿದ್ದೆ.
7: ಈ ದಿನ ಅದೇಕೋ ಒಂದು ಬಗೆ ಗಾಳಿ ಬೀಸುತ್ತಿದೆ, ನಾನು ಈಗ ತಾನೇ ನೋಡಿ ಬಂದೆ. ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೇದಲ್ಲ, ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ. ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೆಯದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ, ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
9: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ, ಅವನ ಮುಖ ನೋಡಿದ್ರೆ ವೈದ್ಯರೇ ನನಗಂತೂ ಬಹಳ ದುಃಖವಾಗ್ತದೆ. ಬೇರೆಯವರ ಹುಡುಗನನ್ನ ಕರೆ ತಂದೆ, ಪಾಲಿಸಿದೆ, ಲಾಲಿಸಿದೆ, ಪ್ರೀತಿಸಿದೆ, ಆದ್ರೂ ಅವನನ್ನ ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ತೋರ್ತಾ ಇದೆ.
7: ಎಲ್ಲ ಇದೇನು, ನಿಮ್ಮ ಮನೆಗೆ ಮುಖಂಡನೇಕೆ ಬರುತ್ತಿದ್ದಾನೆ? ಇದೆಲ್ಲಿಯ ಗ್ರಹಚಾರ? ನಾನು ಹೋಗುತ್ತೇನೆ. ಬಾಗಿಲು, ಕಿಟಕಿ ಎಲ್ಲವನ್ನು ಬೇಗ ಮುಚ್ಚಿಬಿಡು. ಮನೆಗೆ ಹೋದೊಡನೆ ಔಷಧಿಯನ್ನು ಕಳಿಸುತ್ತೇನೆ, ಅದನ್ನು ಕುಡಿಸಿ ನೋಡಿರಿ. ಬದುಕೋದಾದ್ರೆ ಅವನ್ ಅದರಿಂದಲೇ ಬದುಕ್ತಾನೆ.
2: ಏನೋ ಹುಡುಗ,
10: ಗಲಾಟೆ ಮಾಡಬೇಡಿ.
0: ಇಲ್ಲ ತಾತ, ನನ್ಗೆ ನಿದ್ದೆ ಬಂದಿದೆ ಅಂತ ಅನ್ಕೊಂಡ್ರ? ನನ್ಗೆ ನಿದ್ದೆ ಬಂದಿಲ್ಲ, ನಾನ್ ಎಲ್ಲಾನು ಕೇಳಿಸ್ಕೊಂಡೆ. ನನ್ಗಂತೂ ಬಹಳ ದೂರದ ಮಾತ್ ಕೇಳಿಸ್ತಾ ಇದ್ಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದ್ದಾರೇನೋ ಅಂತ ಅನ್ಸ್ತಿದೆ.
10: ಮಗು,
2: ಏನಯ್ಯ ಮಾತಾಡತ್ತ? ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ ಒಡನಾಟ ಅಲ್ವೇ?
9: ಇದೇನ್ ಹೇಳ್ತೀರಿ ಮುಖಂಡರೆ, ನಾವನ್ ಏಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
2: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸುತ್ತಾನೆ.
9: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
2: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆಯ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡುಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
0: ನಿಜವಾಗಿಯೂ?
2: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗುತ್ತದೆ. ತಗೋ ಇಲ್ಲಿ ನೋಡು, ರಾಜನ ಕಾಗದ.
0: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ. ತಾತ ತಾತ, ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನಾ?
10: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳುತ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
0: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ, ನನ್ ದೃಷ್ಟಿಗೆ ಎಲ್ಲದೂ ಬರೀ ಬಿಳುಪಾಗೆ ತೋರ್ತಿದೆ. ಮುಖಂಡರೇ, ಈ ಕಾಗದದಲ್ಲಿ ಏನೆಂದು ಬರೆದಿದೆ ಹೇಳ್ತೀರಾ?
2: ರಾಜನು ಇನ್ನು ಒಂದೆರಡು ದಿನದೊಳಗೆ ನಿಮ್ ಮನೆಗೆ ಬರುವುದಾಗಿ ಬರೆದಿದ್ದಾರೆ. ಅವರಿಗೆ ಅಕ್ಕಿಯಲ್ಲಿಯೇ ಒಂದು ಸಿಹಿ ತಿಂಡಿ ಮಾಡಬೇಕಂತೆ. ಅರಮನೆಯಲ್ಲಿ ಅವರ ಮನಸ್ಸು ಕ್ಷಣಕಾಲವೂ ನಿಲ್ತಿಲ್ವಂತೆ.
9: ನಿಮ್ಮ ಮುಖಂಡ್ರೆ ಹೀಗೆ ಹಾಸ್ಯ ಮಾಡ್ತಾ ಇದ್ದೀರಿ?
10: ಹಾಸ್ಯವೇ ಹಾಸ್ಯವೇ, ಹಾಸ್ಯ ಮಾಡುವ ಶಕ್ತಿ ಇವನಿಗೆಲ್ಲಿಂದ ಬಂದಿತ್ತು?
9: ತಾತ, ನಿನಗೂ ಹುಚ್ಚು ಹಿಡಿತಾ ಏನು?
10: ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡ ಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನು ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
0: ತಾತ ಕೇಳಿಲ್ಲಿ, ರಾಜನ ಮಂಗಳ ವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
2: ಈ ಫಕೀರ್ನಿಗೆ ಇನ್ನೂ ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
0: ಮುಖಂಡ್ರೆ, ನಿಮ್ಗೆ ನನ್ ಮೇಲೆ ಸಿಟ್ಟು, ಆದ್ರಿಂದಲೇ ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ನಾನು ಯೋಚಿಸಿದ್ದೆ. ಆದ್ರೆ ನೀವು ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
2: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
0: ಬಹುಶಃ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
10: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೆ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ.
9: ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ.
2: ಬಾಗಿಲು ತೆಗೆ.
9: ಯಾರು ನೀವು?
2: ಬಾಗಿಲು ತೆಗೆ.
9: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
2: ಯಾರೋ ಅಲ್ಲಿ, ನಾನ್ ಯಾರೆಂದು ತಿಳಿದಿದ್ದೀರಾ? ಪಂಚಾನನ ಮುಖಂಡ, ನಿಮಗೆ ಭಯವಾಗುದಿಲ್ವೇನೋ? ನೋಡಿದ್ಯಾ ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು? ಪಂಚಾನನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನಗೇನು?
9: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
11: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು.
2: ಅಯ್ಯ ಅಬ್ಬಾ,
0: ದೂತ ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
11: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
0: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
11: ಹೌದು, ಆಗ್ಲೇ ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
2: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆ ಅಲ್ಲ, ತೆಗೀರಿ ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು, ಹೇಗಿದ್ಯಪ್ಪ?
0: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ. ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
12: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು, ಆಗುತ್ತಾ ನಿನಗೆ?
0: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆ ಅನ್ಬಿಟ್ಟು ಹೊರಗ್ ಹೋದ್ರೆ ಸಾಕು, ನನ್ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
12: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ, ಇವನ್ ಮಾತ್ರ ಇಲ್ಲಿರಬಾರ್ದು.
0: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ ಸ್ನೇಹಿತರು. ನೀವು ಬರೋಕಿಂತ ಮುಂಚೆ ಇವರೇ ನನಗೆ ರಾಜನ ಕಾಗದನ ತಂದ್ಕೊಟ್ಟವ್ರು.
12: ಸರಿ, ಹಾಗೆ ಆಗಲಿ ಮಗು. ನಿನ್ ಸ್ನೇಹಿತ ಅಂತಿದ್ಯಲ್ಲ, ಅವನು ಇಲ್ಲೇ ಇರಲಿ ಬಿಡು.
9: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೋ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
0: ಅದನ್ನ ನಾನಾಗ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
9: ಏನಂತ ನಿರ್ಧಾರ ಮಾಡಿದ್ಯಾ ಮಗು?
0: ಅವರನ್ನ ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಜೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನು ಅವ್ರ ಕಾಗದನ ಹಂಚ್ತೀನಿ.
9: ಅಯ್ಯೋ, ನನ್ನ ಅದೃಷ್ಟವೇ.
0: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
11: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
0: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗೆ ಇದೊಂದು ಗೊತ್ತೇ ಇಲ್ವಲ್ಲ.
11: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ.
12: ಬೇಡ ಬೇಡ, ಏನು ಅಗತ್ಯವಿಲ್ಲ. ನೀವಿನ್ನು ಸುಮ್ಮನಿರಿ, ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ, ಆ ದೀಪ ಆರಿಸ್ಬಿಡಿ. ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದಾಗೆ ನೋಡ್ಕೊಳ್ಳಿ.
9: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನು ಇಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ. ಇವರೆಲ್ಲ ನನ್ ಮನೆಯೇಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
10: ಸುಮ್ಮನಾಗೋ ಅವಿಶ್ವಾಸಿ.
4: ಅಮಲ, ಅಮಲ,
12: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.
4: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
12: ಒಳ್ಳೇದು, ಇಲ್ಲಿ ಕೊಡಿ.
4: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
12: ರಾಜರು ಬಂದು ಅವನ ಕರ್ದಾಗ.
4: ಹಾಗಾದ್ರೆ ನೀವ್ ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
12: ಏನ್ ಹೇಳ್ಬೇಕಮ್ಮ?
4: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
13: ಪ್ರಿಯ ಕೇಳುಗ್ರೆ, ಇಲ್ಲಿ ಅಮಲ ಗುಪ್ತಾ ಕೇವಲ ಮಲಗಿಲ್ಲ, ರಾತ್ರಿಯ ನಕ್ಷತ್ರಗಳೊಂದಿಗೆ ಚಿರ ನಿದ್ರೆಗೆ ಜಾರಿದ್ದಾನೆ. ಪುಟ್ಟ ಹುಡುಗನ ಕನಸುಗಳು, ಆಸೆಗಳು ಮತ್ತು ಈ ಮುಕ್ತ ಜಗತ್ತನ್ನು ಕಾಣುವ ಹಂಬಲವು ಅವನೊಂದಿಗೆ ಅನಂತತೆಯತ್ತ ಪಯಣ ಬೆಳೆಸಿದೆ. ಅಮಲನ ಅಂತ್ಯವು ಕೇವಲ ದುಃಖದ ಕ್ಷಣವಲ್ಲ, ಅದು ನೋವು, ಅನಾರೋಗ್ಯ ಮತ್ತು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ವಿಶಾಲವಾದ ಬದುಕಿನತ್ತ ಸಾಗುವ ಮುಕ್ತಿಯ ಸಂಕೇತವಾಗಿದೆ. ಜೀವನ ಪೂರ್ತಿ ಕಿಟಕಿಯಾಚೆಯ ಜಗತ್ತನ್ನ ಕಾಣಲು ಹಂಬಲಿಸಿದ್ದ ಅಮಲ ಕೊನೆಗೆ ಯಾವುದೇ ಗೋಡೆಗಳೂ ಇಲ್ಲದ, ಯಾವುದೇ ಮಿತಿಗಳೂ ಇಲ್ಲದ ಅನಂತ ಲೋಕದತ್ತ ತೆರಳಿದ್ದಾನೆ. ಅಮಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವನ ಕುತೂಹಲ, ನಿರ್ಮಲ ಮನಸ್ಸು, ಸರಳ ಕನಸುಗಳು ಮತ್ತು ಜೀವನವನ್ನು ಪ್ರೀತಿಸುವ ಅವನ ದೃಷ್ಟಿಕೋನ ನಮ್ಮ ಹೃದಯಗಳಲ್ಲೇ ಸದಾ ಜೀವಂತವಾಗಿರುತ್ತದೆ. ಅವನು ನಮಗೆ ಕಲಿಸುವುದು ಏನೆಂದರೆ, ಬದುಕಿನ ಮೌಲ್ಯವು ಎಷ್ಟು ದಿನ ಬದುಕಿದ್ದೇವೆ ಅನ್ನುವುದರಲ್ಲಿ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದರಲ್ಲಿ ಅಡಗಿದೆ ಅಂತ. ಬಹುಶಃ ಕೆಲವು ಕನಸುಗಳು ಈ ಭೂಮಿಯ ಮೇಲೆ ಪೂರ್ಣಗೊಳ್ಳೋದಿಲ್ಲ, ಅವು ನಕ್ಷತ್ರಗಳ ನಡುವೆ ಅನಂತ ಆಕಾಶದ ಕೆಳಗೆ ತಮ್ಮ ಗಮ್ಯವನ್ನ ಕಂಡುಕೊಳ್ಳುತ್ತವೆ. ಅಂತ ಒಂದು ಕನಸಿನ ಹೆಸರೇ ಅಮಲ. ಅವನ ಪಯಣ ಮುಗಿದಿರಬಹುದು, ಆದ್ರೆ ಅವನ ಕನಸುಗಳ ಬೆಳಕು ಎಂದೆಂದಿಗೂ ಮಸುಕಾಗುವುದಿಲ್ಲ. ಅಂಚೆಮನೆ ನಾಟಕವನ್ನ ಕೇಳಿದ ತಮ್ಗೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: 101.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಮಸ್ಕಾರ, ನೀವು ಕೇಳ್ತಿದ್ರ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಪ್ರೀತಿಯ ಶಿವಾನಿ ಶೆಟ್ಟಿ, ಅಂಡ್ ನನ್ ಜೊತೆಗಿದ್ದಾರೆ ಬೃಂಗ ಕೆ ಉಡುಪ.
2: ಇವತ್ತು ನಾವು ಕುಂದಾಪುರ ಡೆವಲಪ್ ಆದಕ್ಕೆ ಖುಷಿ ಇತ್ತ ಇಲ್ದ ಕೇಮುಕೆ ಅಂಗಡಿಗೆಲ್ಲ ಹೊತ್ತಿತ್ತು. ಸೊ ಕೇಂಬಲ್ಲ ಅವ್ರ ಹತ್ರ ಹೆಂಗಿತ್ತು ಡೆವಲಪ್ ಆಯ್ಕ ಬ್ಯಾಡ್ದ ಅಂದಲ್ಲಿ ಕೇಂಬ
1: ಬನ್ನಿ ಹೋಗೋಣ.
2: ಎಸ್,
1: ಸೊ ಕಾಣಿ ಇದು ನಮ್ ಕುಂದಾಪುರ ಹೆಂಗಿತ್ತ ನಡಿ. ಒಂದು ಪಾರ್ಕಿಂಗಿಗೂ ಕೂಡ ಜಾಗ ಇಲ್ಲ ಇಲ್ಲಿ. ಇದನ್ನ ಡೆವಲಪ್ಮೆಂಟ್ ಇನ್ನೂ ಮಾಡ್ಬೇಕಾ ಇಲ್ಲ ಇಷ್ಟೇ ಸಾಕ ಅಂತ ಇಲ್ಲಿರೋ ಕುಂದಾಪುರ ಜನಗಳ ಹತ್ರ ಕೇಂಬ ಬನ್ನಿ ಹೋಪ. ಸೊ ಕಾಣಿ ಇದು ನಮ್ ಕುಂದಾಪುರ. ಒಂದು ಪಾರ್ಕಿಂಗಿಗೂ ಜಾಗ ಇಲ್ಲ ಅಷ್ಟು ಡೆವಲಪ್ಮೆಂಟ್ ಆಗಿರೋ ಈ ಕುಂದಾಪುರ. ಇನ್ನೂ ಬೆಳಿಬೇಕಾ ಅಥವಾ ಇಷ್ಟೇ ಸಾಕ ಅಂತ ಇಲ್ಲಿರೋ ಕುಂದಾಪುರ ಜನಗಳ ಹತ್ರ ಕೇಂಬ ಬನ್ನಿ ಹೋಪ.
2: ಇವಾಗ ನಾವು ವೆಂಕಟೇಶ್ವರ ಸ್ವೀಟ್ಸ್ ಗೆ ಬಂದಿದ್ವಿ. ತುಂಬಾ ವರ್ಷದಿಂದ ಇದೆ ಅಂಗಡಿ. ಸೊ ಈಗ ಅವ್ರ ಹತ್ರ ಕೇಳೋಣ. ಹಲೋ ಸರ್, ಈಗ ನಾವು ಇಲ್ಲಿ ಈಗ ಡೆವಲಪ್ ಆಗ್ತಿದೆ, ಈಗ ನೀವು ಆಗ್ಬೇಕು ಅಂತೀರಾ ಆಗ್ಬಾರ್ದು ಅಂತೀರಾ ಕುಂದಾಪುರ?
3: ಆಗ್ಬೇಕು, ಡೆವಲಪ್ ಆದ್ರೆ ಮಾತ್ರ ಒಳ್ಳೇದಲ್ಲ ಎಲ್ಲದಕ್ಕೂ. ಬಟ್ ಒಂದು ವಿಷಯ ಅಂತ ಹೇಳಿದ್ರೆ ಇಲ್ಲಿ ಫ್ಲೈಓವರ್ ಆದ್ಮೇಲೆ ಈ ವ್ಯಾಪಾರಸ್ಥರಿಗೆಲ್ಲ ವ್ಯಾಪಾರ ಕಡಿಮೆ ಆಗಿದೆ. ಮತ್ತೆ ಈ ಇದೆಲ್ಲ ಮರಗಳನ್ನೆಲ್ಲ ಕಡ್ದ ಮೇಲೆ ನಿಮ್ದು ಮಳೆ ಕಡಿಮೆ ಆಗಿದೆ, ಮತ್ತೆ ಸೆಕೆ ಜಾಸ್ತಿ ಆಗಿದೆ, ಎಲ್ಲದು ಪ್ರಾಬ್ಲಮ್ ಆಗಿದೆ.
2: ಓಕೆ, ನೀವು ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಿ ಅಂಗಡಿ?
3: ಈಗ ನಾನು ಈಗ 23 ಇಯರ್ಸ್ ಆಯ್ತು, ಬಟ್ ನಾನು ಇಲ್ಲಿ ಬಂದು 10 ಇಯರ್ಸ್ ಆಯ್ತು ಅಷ್ಟೇ.
2: ಈಗ ನೀವು ಡೆವಲಪ್ ಆಗ್ಬೇಕು ಆದ್ರೆ
3: ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಎಲ್ಲದು ಅಭಿವೃದ್ಧಿ ಆದ್ರೆ ಮಾತ್ರ ಒಳ್ಳೇದಲ್ಲ, ಹಾಗೆ ಅಭಿವೃದ್ಧಿ ಆಗ್ಬೇಕು ಇನ್ನು ಕೆಲವೊಂದು ವಿಷಯದಲ್ಲೆಲ್ಲ.
2: ಓಕೆ ಸರ್, ಥ್ಯಾಂಕ್ ಯು.
1: ಈಗ ನಾವು ನಂದಿನಿ. ಸೊ ಈಗ ನಮ್ ಕುಂದಾಪುರ ಡೆವಲಪ್ಮೆಂಟ್ ಆಗ್ತಾನೆ ಬರ್ತಾ ಇದೆ, ಹಾಂಗಾಗಿ ನಿಮ್ ಅಭಿಪ್ರಾಯ ಎಂತ? ಡೆವಲಪ್ಮೆಂಟ್ ಇನ್ನೂ ಆಯ್ಕ ಇಲ್ಲ ಇಷ್ಟೇ ಸಾಕ, ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಎಂತ ಒಂಚೂರು ಹೇಳ್ತೀಯಾ?
4: ಎಲ್ಲದು ಲಿಮಿಟೇಷನ್ಸ್ ಅಂದೇಳಿ ಇರುತ್ತಲ್ಲ, ಆ ಲಿಮಿಟ್ ವರೆಗೆ ಡೆವಲಪ್ ಆಗೋದಕ್ಕೆ ನಾವು ಒಪ್ತೆ, ಅದಕ್ಕಿಂತ ಮೀರಿ ಹೋಗೋದು ನಾನು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಅಂದ್ರೆ ಈಗ ಎಲ್ಲ ಡೆವಲಪ್ಮೆಂಟ್ ಆಯ್ಕಂದೇಳಿ ಎಲ್ಲ ಮರ ಗಿರಲ್ಲ ಕಡಿದ್ರೆ ನಮಗೂ ನಾಡ್ದು ನಾಡು ಇನ್ನು ಫ್ಯೂಚರ್ ಆಗಿ ಪ್ರಾಬ್ಲಮ್ ಆಗಿ, ಹಂಗಾಗಿ ಲಿಮಿಟ್ ಎಲ್ಲದೂ ಅಷ್ಟೇ ಲಿಮಿಟ್ ಆಗಿರ್ ಅದಕ್ಕಿಂತ ಮೀರಿ ಹೋಗ್ಕಾಗ ಅಂತಷ್ಟು.
2: ಓಕೆ, ಲಿಮಿಟ್ ಅಲ್ಲಿ ಇರಬೇಕು ಅಂತೀರಾ, ಬಟ್ ಈಗ ಬಿಲ್ಡಿಂಗ್ ಎಲ್ಲ ಕಟ್ಟಬೇಕಾದ್ರೆ ನಾವು ಮರ ಕಡಿಕೆ ಹತ್ತಲ್ಲ, ಅವ್ರವ್ರ ಜಾಗದಾಗ ಅವ್ರು ಮಾಡಿದ್ರೆ ಕಟ್ತಿಯಲ್ಲ.
4: ಮರ ಕೊಡುದು ಅಡ್ಡಿಲ್ಲ, ಆದ್ರೆ ಅದ್ರ ರಿಪ್ಲೇಸ್ ಮಾಡ್ಕಲ್ಲ ಮರನ, ಹಂಗೆ ರಿಪ್ಲೇಸ್ ಮಾಡಕ್ ನೀವು ಒಂದ್ ಕಡೆ ಮರ ಕಡಿದ್ರೆ ಇನ್ನೊಂದ್ ಕಡೆ ಒಂದ್ ಮರದ ಬದ್ಲು ಒಂದ್ 10 ಗಿಡ ಆದ್ರೂ ನಡ್ಕಲ್ಲ, ಸಸಿ ನಡ್ಕ ಎಲ್ಲಾರು ಖಾಲಿ ಜಾಗದಾಗ. ಈಗ ಎಷ್ಟೋ ಹಾಳು ಬಿದ್ದ ಜಾಗ ಇತ್ತು, ಆ ಪ್ಲೇಸ್ ಆಗಲ್ಲ ನಡ್ಲಕ್ಕಲ್ಲ ಹೋಯ್, ಅದೇ ಅಷ್ಟೇ.
2: ಹಾಗಾದ್ರೆ ನೀವು ಆ ಕೆಲಸ ಮಾಡಿದ್ದೀರಾ ಅಂತ ಹೇಳ್ತೀವಿ.
4: ನಾವು ಮಾಡತ್ತಪ್ಪ, ನಾವು ಯಾವತ್ತು ನೇಚರ್ ಪರ ಇತ್ತು.
1: ಹಂಗಾರ ಒಂದೆರಡ್ ಮರ ಜಾಸ್ತಿ ನಡೀನಿ ನಮ್ ರೇಡಿಯೋ ಕಡೆಯಿಂದ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಅತಿರಥ ಮಹಾರಥ ಸಾರಥಿ ಅಂತಾನೆ ಹೇಳ್ತಾರೆ. ಸೊ ಇವತ್ತು ನಮ್ಮ ಆಟೋ ಬಳಗದ ಜೊತೆ ನಾವ್ ಇಲ್ಲಿದ್ದೀವಿ. ಸೊ ನಮ್ ಕುಂದಾಪುರದ ಬೆಳವಣಿಗೆ ಬಗ್ಗೆ ಎಂತ ಇವ್ರು ಹೇಳ್ತಾರೆ ಅಂದೇಳಿ ಅವ್ರ ಹತ್ರನೇ ಕೇಂದ್ರ ತಿಳ್ಕಂಬ ಬನ್ನಿ ಹೇಳಿ. ಅಧ್ಯಕ್ಷರೇ ನೀವೇ ಹೇಳ್ಬೇಕು ಇವಾಗ ನಮ್ಮ
5: ಕುಂದಾಪುರದ.
1: ನಾವ್ ಕೇಳ್ತೀವಿ ಕುಂದಾಪುರದ ಬೆಳವಣಿಗೆ ಬಗ್ಗೆ, ಇದು ಒಳ್ಳೆ ರೀತಿಯಲ್ಲಿ ಹೋತಿತ್ತ ಇಲ್ಲ ಏನು ಅಂದೇಳಿ ಒಂಚೂರು.
5: ಬೆಳವಣಿಗೆ ಹಿಂದಿನ ಮಟ್ಟದಿಂದ ಸ್ವಲ್ಪ ಬೆಳವಣಿಗೆ ಆಗ್ತಿದೆ, ಅದು ಸಿಟಿ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ.
1: ಅದು ಹೌದು, ಖಂಡಿತ ಅದೊಂದು ಹೌದು,
5: ವ್ಯವಸ್ಥೆ ಸರಿ ಇಲ್ಲ. ಮತ್ತೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಈ ಕೋಡಿ ಬೀಚ್ ಅನ್ನ ಪ್ರವಾಸಿ ತಾಣವಾಗಿ ಮಾಡ್ಲಿಕ್ಕೆ ಎಷ್ಟೋ ಅವಕಾಶಗಳಿದೆ, ಅದನ್ನ ಮಾಡಿದ್ರೆ ನಮ್ಮಂತ ಆಟೋ ಚಾಲಕರೇ ಆಗಲಿ, ಅಲ್ಲಿ ಒಂದು ಬೀದಿ ಬದಿ ವ್ಯಾಪಾರದವರು, ಅಲ್ಲಿ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರದವರು, ಬದುಕುಗಳು ಮತ್ತಷ್ಟು ಉತ್ತಮ ಆಗುತ್ತೆ. ಅದಕ್ಕೆ ಈ ಜನಪ್ರತಿನಿಧಿಗಳು ಅದಕ್ಕೆ ಮನಸ್ಸು ಮಾಡಬೇಕು, ಕೋಡಿಯನ್ನ ಇನ್ನಷ್ಟು ಉತ್ತಮವಾದಂತಹ ಪ್ರವಾಸಿ ತಾಣ, ಪ್ರವಾಸಿಗರು ಹೊರಗಡೆಯಿಂದ ಬಂದು ಇಲ್ಲಿ ಅದನ್ನ ಆನಂದವನ್ನು ಸವಿಯುವಂತ ಕಾರ್ಯ ಮಾಡಿದ್ರೆ ನಮ್ಗೆ ಇದ್ದಂತ ರಿಕ್ಷೆಗಳಿಗಿಷ್ಟು ಸಂಪಾದನೆಗಳು ಜಾಸ್ತಿ ಆಗ್ತವೆ, ಅದು ಒಂದು ಕುಂದಾಪುರದ ಡೆವಲಪ್ಮೆಂಟ್ಗೆ ಒಂದು ದೊಡ್ಡ ಅಂಶ.
1: ಅದು ಹೌದು. ಈಗ ನಾವು ಈಗ ಬೆಳಿಕಂದ್ರೆ ಒಂದು ಜಾಗ ಬೇಕಂದ್ರೆ ಒಂದ್ ಮರಗಳನ್ನೆಲ್ಲ ಕಟ್ ಮಾಡ್ಕಂದೇಳಿ ಇರುತ್ತಲ್ಲ, ಈಗ ಅದು ಕಟ್ ಮಾಡ್ರೆ ನಾವು ಪರಿಸರನ ಹಾಳು ಮಾಡ್ದಂಗಿಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ?
5: ಕೆಲವೊಂದು ಅಭಿವೃದ್ಧಿ ದೃಷ್ಟಿಯಿಂದ ಕೆಲವೊಂದು ಕಡಿಬೇಕಾಗ್ತದೆ, ಅದನ್ನ ಬೆಳೆಸುವಂತ ಮನಸ್ಸು ಮಾಡ್ಬೇಕಾಗ್ತದೆ. ಕಡಿಯುವುದು ಎಷ್ಟು ಮುಖ್ಯನೋ ಬೆಳೆಸುವುದು ಅಷ್ಟೇ ಮುಖ್ಯ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗದವರು ಇವತ್ತು ಮನಸ್ಫೂರ್ತಿಯಾಗಿ ಕೆಲಸ ಮಾಡಿದ್ರೆ ಯಾವ ಕೆಲಸ ಆಗದೆ ಇರಲಿಲ್ಲ. ಇಲ್ಲಿ ಪ್ರದೇಶದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು, ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಜವಾಬ್ದಾರಿಗಳು. ನಾವು ಒಂದು ಇದನ್ನ ಅನುಭವಿಸುವಂಥದ್ದು ಇಂಪ್ರೂವ್ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ, ನಮ್ಗೆ ಅನುಕೂಲ ಆಗ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದ್ರೆ ಕುಂದಾಪುರ ಬೆಳವಣಿಗೆ ಆಗ್ತದೆ.
1: ಈಗ ನಮ್ ಕುಂದಾಪುರನ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕಂದ್ರೆ ಆ ಜನರುಗಳಿಗೆ ನೀವೇನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಿ? ನಮ್ ಕುಂದಾಪುರ ಈಗ ಇನ್ನೂ ಬೆಳಿಕ್ ಇನ್ನೂ ದೊಡ್ಡ ಮಟ್ಟದ ಹೆಸರು ಮಾಡ್ಕ, ನಮ್ಮ ಕುಂದಾಪುರ ಇಡೀ ದೇಶ ಎಲ್ಲರೂ ಓ ಇದು ಕುಂದಾಪುರ, ಇವ್ರ ಕುಂದಾಪುರ ಜನಗಳು ಅಂದೇಳಿ ಆ ಪ್ರೌಡ್ನೆಸ್ ಅವ್ರಿಗೆ ಬರ್ಕಂದ್ರೆ ನಮ್ ಕುಂದಾಪುರ ಜನಕ್ಕೆ
5: ಒಂದೂವರೆ 2 ಕಿಲೋಮೀಟರ್ ವ್ಯಾಪ್ತಿ ಮಾತ್ರ ಕುಂದಾಪುರ ಸಿಟಿ ಸಿಕ್ಕುವಂತ. ಈಚೆ ನಿಮ್ಮ ಸಂಗಮ ದಾಟಿದ ನಂತರ 2 ಕಡೆ ಹೊಳೆ, ಹಾಗಾಗಿ ಇರುವಂತ ಒಂದು ಪ್ಲೇಸ್ ಅನ್ನ ಬಹಳಷ್ಟು ಚಂದವಾಗಿ ಚೊಕ್ಕವಾಗಿ ಇಟ್ಕೊಂಡು ಪ್ರವಾಸಿ ತಾಣಗಳು ಮಾಡೋ ಜೊತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡೋ ಜೊತೆಯಲ್ಲಿ ಮಾಡಿಕೊಂಡ್ರೆ ಈ ಕೆಲವೊಂದು ಅಂಗಡಿಯಲ್ಲಿ ಬಿಸ್ನೆಸ್ ಮಾಡಕ್ಕೆ ಆಗ್ತಾ ಇಲ್ಲ. ನಮ್ ಕೆಲವೊಂದು ಕಡೆ ಹೇಳ್ತಾರೆ ಇಲ್ಲಿ ನಿಲ್ಲಿಸಿ ಬರ್ತೇವೆ 5 ನಿಮಿಷ, ಪಾರ್ಕ್ ಮಾಡ್ಲಿಕ್ಕೆ ಜಾಗ ಇಲ್ಲ. ರೋಡಲ್ಲಿ ಇಟ್ಟರೆ ಸಂಚಾರಿ ಪೊಲೀಸ್ಗಳು ಜೋರು ಮಾಡ್ತಾರೆ, ಬಟ್ ಅವ್ರ ಡ್ಯೂಟಿ ಸಂಚಾರಕ್ಕೆ ಪ್ರಾಬ್ಲಮ್ ಆಗ್ತಾರೆ, ಅವ್ರು ಜೋರು ಮಾಡ್ತಾರೆ. ಪಾರ್ಟಿ ನೀವು ವೆಯ್ಟ್ ಮಾಡೋದಿಲ್ಲ ಅಂತಾರೆ, ಪಾರ್ಕಿಂಗ್ ಸಮಸ್ಯೆ ಇಲ್ಲದೆ ನೀವು ವೆಯ್ಟ್ ಮಾಡಿ ನಾವು ಮಧ್ಯೆ ರೋಡಲ್ಲಿ ಇಡಬೇಕು, ಜಾಗನೇ ಇಲ್ಲ. ಇದೆಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಚಂದ ರೀತಿಯಲ್ಲಾದರೆ ಕುಂದಾಪುರ ಇನ್ನಷ್ಟು ಬೆಳೀತದೆ, ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತೆ.
1: ತುಂಬ ಥ್ಯಾಂಕ್ಸ್, ನೀವು ತುಂಬ ಲೈಕ್ ಮಾತಾಡ್ರಿ, ನಮ್ಗೆ ಭಾರಿ ಖುಷಿ ಆಯಿತು. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಕುಂದಾಪುರ ಅಂದ ಕೂಡಲೇ ನಮ್ಗೆ ಊಟಕ್ಕೆ ಹೋಗಕಂದ್ರೆ ಫಸ್ಟ್ ದ್ವಾರಕ ನೆನಪಾಗೋದು. ಸುಮಾರು ವರ್ಷದಿಂದ ಎಲ್ಲರೂ ಕುಂದಾಪುರ ಜನಗಳಿಗೆ ದ್ವಾರಕ ಅಂದ್ರೆ ಫೇವರೇಟ್. ಸೊ ಈಗ ದ್ವಾರಕಕ್ಕೆ ಬಂದಿತ್ತು, ದ್ವಾರಕದವ್ರ ಹತ್ರ ಕೇಂಬ ಸರ್, ಈಗ ನಮ್ ಕುಂದಾಪುರ ಅಪ್ಡೇಟ್ ಆಯ್ತು, ನಿಮ್ಗೆ ಈಗ ಅಪ್ಡೇಟ್ ಆದ ಖುಷಿ ಇತ್ತ? ಹೆಂಗೆ ಈಗ ಕುಂದಾಪುರ ಪಾರ್ಟಿ ಅಂದ್ರೆ ಫುಲ್ ನಿಮ್ ಕಣಗೆ ಕಾಂಪಿಟೇಷನ್ ಗೆ ಎಂ ಕೆಫೆ ಅವರೆಲ್ಲ ಇದ್ರು. ಸೊ ನೀವೆಂತ ಅಂದ್ರಿ, ಈಗ ನಿಮ್ ಖುಷಿ ಇತ್ತ ಅಪ್ಡೇಟ್ ಆಗಿದ್ದು?
6: ಖುಷಿ ಇತ್ತ, ನಮ್ಮೂರು ಇಂಪ್ರೂವ್ ಆದ್ರೆ ನಂಗೆ ಖುಷಿ ಅಲ್ಲ.
1: ಸೊ ನಿಮ್ಗೆ ಯಾವ್ದಕ್ಕೂ ಲೈಕ್ ಪ್ರಾಬ್ಲಮ್ ಅಂತ ಎಂತ ಅನ್ಸ್ಲಿಲ್ಲ? ಯಾವ್ದು
6: ಸಮಸ್ಯೆ ಅಂದ್ರೆ ಪಾರ್ಕಿಂಗ್ ಇದೊಂದು ಸಮಸ್ಯೆ ಕುಂದಾಪುರ ಮಟ್ಟಿಗೆ. ಮತ್ತೇನ್ ಸಮಸ್ಯೆ ಪಾರ್ಕಿಂಗ್ ಇದೊಂದು ದಿನ ಹೋಗ್ತಾ ಜಾಸ್ತಿ ಆಗ್ತಾ ಇದೆ ಸಮಸ್ಯೆ.
1: ಹೌದೌದು. ಈಗ ಪಾರ್ಕಿಂಗ್ ಇದು ಏನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತಾ? ಅದಕ್ಕೆ ಬೇರೆ ಅಂತ ಆಪ್ಷನ್ ಉಂಟಾ ಕುಂದಾಪುರದಲ್ಲಿ?
6: ಆಪ್ಷನ್ ಇದೆ, ಅದೆಲ್ಲ ಮುನ್ಸಿಪಾಲಿಟಿ ನೋಡ್ಕೋಬೇಕು. ಆಪ್ಷನ್ ಇದೆ,
1: ಓಕೆ
6: ಮಾಡಬಹುದು, ಮಾಡ್ಬೇಕಷ್ಟೇ.
1: ಮುನ್ಸಿಪಾಲಿಟಿ ಅವ್ರಿಗೆ ಹೇಳ್ತೀರಾ ನೀವೇ ಏನಾದ್ರೂ?
6: ಖಂಡಿತ ಖಂಡಿತ, ನಾವು ತುಂಬಾ ಸಲ ಆಫಿಷಿಯಲಿ ಹೇಳಿದ್ದೆ, ಬಟ್ ಏನು ಆಗಿಲ್ಲ, ಆಗ್ಬೇಕಂತ ಹೇಳಿದ್ರೆ ಅದಾದ್ರೆ ಬೆಸ್ಟ್ ನಂಬರ್ ಒನ್ ಸಿಟಿ
1: ಆಗ್ತದೆ ಸರ್. ಅಂದ್ರೆ ಮುಂದಿನ ದಿನಗಳಲ್ಲಿ ಆಗ್ಬೋದಾ, ಅಪ್ಡೇಟ್ ಆಗ್ಬೋದಾ? ಇನ್ನು
6: ಆಗ್ಲೇಬೇಕಲ್ಲ, ಅದು ಆಗ್ಲೇಬೇಕು, ಆಗುತ್ತೆ, ಸ್ವಲ್ಪ ಟೈಮ್ ತಗೋಬಹುದು.
1: ಓಕೆ ಸರ್, ಥ್ಯಾಂಕ್ ಯು. ಓ ಇವತ್ತು ಪ್ರೇಮಾನಂದ್ ಶೆಟ್ಟಿ ಆಡಿಟರ್ CA, ಸೊ ಅವ್ರ ಹತ್ರ ಈ ನಮ್ ಕುಂದಾಪುರ ಸಿಟಿ ಬಗ್ಗೆ ಅಭಿಪ್ರಾಯ ಏನಂದೇಳಿ ಕೇಂಬ ಬನ್ನಿ ಸರ್.
7: ಕುಂದಾಪುರ ಹಿಂದಿನ ಕಂಪ್ಯಾರಿಟಿವ್ಲಿ ತುಂಬಾ ಡೆವಲಪ್ ಆಗಿದೆ. ಪ್ರೆಸೆಂಟ್ ಕುಂದಾಪುರ ಜನ ಫೇಸ್ ಮಾಡ್ತಿರೋದು ಒಂದು ಡ್ರೈನೇಜ್, ನೆಕ್ಸ್ಟ್ ಒನ್ ಟ್ರಾಫಿಕ್ ಇಶ್ಯೂಸ್. ಟ್ರಾಫಿಕ್ ಇಶ್ಯೂಸ್ ಅಲ್ಲಿ 1-10 years back 2-wheelers ಆಸ್ ವೆಲ್ ಆಸ್ 4-wheeler ಬೈಫೇಟ್ ಮಾಡಿ ಕೊಟ್ಟಿದ್ರು. ಪ್ರೆಸೆಂಟ್ ಅದನ್ನು ಫಾಲೋ ಮಾಡಿದ್ರೆ ಟ್ರಾಫಿಕ್ ಪೊಲೀಸರು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಡ್ರೈನೇಜ್, ಡ್ರೈನೇಜ್ಗೂ ಸಹ ಕ್ರಮ ತಗೊಂಡಿದೆ ಮುನ್ಸಿಪಾಲಿಟಿ, ಕ್ರಮ ತಗೊಂಡಿದ್ದಾರೆ. ಬಿಕಾಸ್ ಡ್ಯೂ ಟು ಏನೋ ಗೌರ್ಮೆಂಟ್ ಲೆವೆಲ್ ಪ್ರಾಬ್ಲಮ್ ಅಲ್ಲಿ ಆದ ವರ್ಕ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಇಶ್ಯೂಸ್ ಆಗ್ತಾ ಇದೆ. ಅದನ್ನು ಸಾಲ್ವ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು. ಕಂಪ್ಯಾರಿಟಿವ್ಲಿ ಅರ್ಲಿಯರ್ ಪೀರಿಯಡ್ ಕಂಪೇರ್ ಮಾಡಿ ಕುಂದಾಪುರ ವೆರಿ ಫಾಸ್ಟ್ ಗ್ರೋಯಿಂಗ್ ಸಿಟಿ ಅಂತ ಹೇಳ್ಬೋದು, ವೆರಿ ಫಾಸ್ಟ್ ಡೆವಲಪ್ ಆಗಿದೆ. ಥ್ಯಾಂಕ್ ಯು.
1: ಈಗ ಈ ಪಾರ್ಕಿಂಗ್ ಗೆಲ್ಲ ಸಮಸ್ಯೆ ಇದೆ ಅಂತ ನಾವು ಸುಮಾರು ಜನರ ಹತ್ರ ಕೇಳಿತ್ತು, ಈಗ ಅದ್ರ ವಿಷಯದಲ್ಲಿ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾಗ್ಲಿ ಅಥವಾ ನೀವೇನಾದ್ರೂ ಮಾಡಿದ್ದುಂಟ?
7: ಕಂಪ್ಲೇಂಟ್ ಕೊಡುದಲ್ಲ, ನಮ್ಮ ಕಾರ್ಯ ಒಂದೊಮ್ಮೆ ಅರ್ಜೆಂಟ್ ಇರ್ತದೆ, ನಾವ್ ಏನ್ ಮಾಡ್ತೇವೆ ರೋಡ್ ಸೈಡ್ ಪಾರ್ಕ್ ಮಾಡಿ ಹೋಗ್ತೇವೆ. ನಮ್ಮ ಮುಂದೆ ಬಂದು ಪೋಲ್ ಟ್ರಾಫಿಕ್ ಫುಲ್ ಲಾಕ್ ಮಾಡ್ತಾರೆ, ಲಾಕ್ ಮಾಡಿದ್ರೆ ಅಡ್ಡಿಲ್ಲ, ಕಂಟಿನ್ಯೂಸ್ಲಿ ಲಾಕ್ ಮಾಡಿದ್ರೆ ಜನರಿಗೆ ಅವೇರ್ನೆಸ್ ಬರ್ತದೆ, ಇಂಥವ್ರು ಮಾಡೋದ್ರಿಂದ ಈ ರೀತಿ ಆಗ್ತದೆ ಅಂದ್ರೆ ಸಿಸ್ಟಮ್ ಫಾಲೋ ಮಾಡ್ತಾರೆ. ಒನ್ ಡೇ ಬರುದು ಆನ್ ರೋಡ್ ರೋಡ್ ಲಾಕ್ ಮಾಡಿ ಹೋಗುದು ಆ ತರ ಮಾಡಬಾರ್ದು ಅಂತ ನಮ್ಮ ಇಂಪ್ಲಿಮೆಂಟೇಷನ್. ಮಾಡಿದ್ರೆ 100% ಕಂಪಲ್ಸರಿ ವಾಚ್ ಅಪ್ ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪೊಲೀಸ್ ಇಡಬೇಕು. ಆವಾಗ ಏನಾಗ್ತದೆ, ಯಾರು ಫಾಲೋ, ಎಲ್ಲರೂ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ರೆ ಆವಾಗ ಪ್ರಾಬ್ಲಮ್ ಆಟೋಮೆಟಿಕಲಿ ಸಾಲ್ವ್ ಆಗ್ತದೆ. ಅಂದ್ರೆ ಕಂಪ್ಯಾರಿಟಿವ್ ಮ್ಯಾಂಗ್ಳೂರ್ ಕಂಪ್ಯಾರಿಟಿವ್ಲಿ ಕುಂದಾಪುರದಲ್ಲಿ ಟ್ರಾಫಿಕ್ ಅವೈಲಬಿಲಿಟಿ ಜಾಸ್ತಿ ಇದೆ ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಆದ್ರೆ ಯುಟಿಲೈಸ್ ಮಾಡುವ ಕ್ರಮ ಸರಿ ಇಲ್ಲ, ಪ್ರಾಬ್ಲಮ್ ಅರೈಸ್ ಆಗ್ತಾ ಇದೆ, ಇದೇ ಇಶ್ಯೂಸ್ ಅಷ್ಟೇ, ಮತ್ತೇನಿಲ್ಲ.
1: ಸರಿ, ಈಗ ನಮ್ ಕುಂದಾಪುರದ ಜನಗಳಿಗೆ ನಮ್ಮ ಕುಂದಾಪುರನ ಇನ್ನಷ್ಟು ಬೆಳೆಸ್ಕಂದ್ರೆ ಒಂದು ಸಜೆಷನ್ ನೀವು ಅವ್ರಿಗೆ ಕೊಡಿ ಅಂದ್ರೆ ನೀವ್ ಎಂತ ಕೊಡಕ್ ಇಷ್ಟಪಡ್ತೀರಿ?
7: ಫಸ್ಟ್ ಡ್ರೈನೇಜಿಗೆ ಇಂಪಾರ್ಟೆನ್ಸ್ ಕೊಡಿ, ಪ್ಲಸ್ ಪಾರ್ಕಿಂಗ್ಗೆ ಜನರಿಗೆ ಅವೇರ್ನೆಸ್ ತನ್ನಿ, ಅದು 100% ಸಾಲ್ವ್ ಆಗ್ತದೆ.
1: ತುಂಬಾ ಲೈಕ್ ಮಾತಾಡ್ರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವಾಗ ನಾವು ಇದೇ ಕುಂದಾಪುರದಲ್ಲಿ ಹುಟ್ಟು ಬೆಳೆದೊಂದಿಷ್ಟು ನಮ್ಮ ಮ್ಯಾಡಮ್ಸ್ಗಳಿದ್ರು, ಅವ್ರ ಹತ್ರ ಕೇಂಬ ಅವ್ರ ಅಭಿಪ್ರಾಯ ಎಂದ ಅಂದೇಳಿ ತಿಳ್ಕಂಬ ಬನ್ನಿ ಮ್ಯಾಮ್. ಈಗ ನೀವು ಕಂಡಿರಿ ಅಲ್ಲ ನಮ್ ಕುಂದಾಪುರ ಈಗ 10 ವರ್ಷದಿಂದ ಹೆಂಗಿತ್ತು, ಅದೊಂದು ಸಣ್ಣ ಊರ ಇದ್ದಿತ್ತು, ಇಷ್ಟೆಲ್ಲ ಹೋಟೆಲ್, ಇಷ್ಟೆಲ್ಲ ಅಂಗಡಿ, ಇಷ್ಟೆಲ್ಲ ಗಾಡಿ, ಇಷ್ಟೆಲ್ಲ ಟ್ರಾಫಿಕ್, ಅದು ಯಾವ್ದು ಇರ್ಲ ಆಗಳಿಕೆ. ಈಗ ಕಾಣಿ ಎಷ್ಟು ಗೌಚ್ ಗಲಾಟಿ ಎಲ್ಲ ಮಸ್ತಿತ್ತು. ಈಗ ನಿಮ್ಮ ಅಭಿಪ್ರಾಯ ಎಂತ, ನಮ್ ಕುಂದಾಪುರ ಇನ್ನೂ ಬೆಳಿಕ ಅಥವಾ ಇಷ್ಟೇ ಸಾಕ, ಹಿಂಗೆ ಇರ್ಲಿ ಅಥವಾ ಎಂತಾರು ಇನ್ನು ಬೆಳಿಗ್ಗೆ ನಿಮ್ ಅಭಿಪ್ರಾಯ ಅಂತ ಹೇಳಕ್ ಇಷ್ಟಪಡ್ತೀರಿ?
8: ಸಾಕಿಷ್ಟೇ ಸಾಕು, ಹೆಚ್ಚಿಗೆ ಬೆಳೋದು ಬೇಡ, ಎಂಜಾಯ್ ಮಾಡೋಕ್ ಆಗೋದಿಲ್ಲ, ಜಾಸ್ತಿ ಬೆಳೆದ್ರೆ ಬೆಂಗಳೂರು ತರ ಆಗ್ಬಿಡುತ್ತೆ. ಇಷ್ಟೇ,
1: ತೀರಾ ಬೆಂಗಳೂರು ಲೈಕ್ ಅಲ್ಲ ಅಲ್ಲ ನಮ್ ಕುಂದಾಪುರ
8: ಆಗೋದಿಲ್ಲ. ಈಗಾದ್ರೆ ಎಂಜಾಯ್ ಮಾಡೋಕ್ ಆಗ್ತಾ ಇದೆ, ನಡೆದೈತೆ, ಊರು ಚಿಕ್ಕದಾಯ್ತೆ ಅಲ್ವಾ, ಜನ ಓಡಾಡೋಕ್ ಜಾಗ ಇಲ್ಲ, ಇಲ್ಲಿ ಬಸ್ಗಳು ಇವೆಲ್ಲ ಕಷ್ಟ, ಆ ಕಡೆ ಪಾಸ್ ಆಗೋದು ಕಷ್ಟ, ಏನು ನಡ್ಕೊಂಡು ಹೋಗೋರಿಗೆಲ್ಲ ಕಷ್ಟ ಆಗತ್ತೆ. ಆಮೇಲೆ ಏನೇ ಸಾಮಾನು ತಗೊಂಡು ಕಾಸ್ಟ್ಲಿ ಕಾಸ್ಟ್ಲಿ ಕಾಸ್ಟ್ಲಿ.
1: ಚೆನ್ನಾಗಿ ಬೆಳೀತಿದ್ದಂಗೆ ಅಲ್ದಾ? ನಿಮ್ ಖುಷಿ ಇತ್ತಾ ನಿಮ್ಮ ಊರ ಬಗ್ಗೆ?
8: ಅಯ್ಯೋ, ನಮ್ ಹೆಮ್ಮೆ ಇದು, ನಾನು ಹುಟ್ಟಿ ಬೆಳೆದದಲ್ಲ, ಬಹಳ ಖುಷಿ ಉಂಟು.
1: ನೀವಿಬ್ರು ಲೈಕ್ ಮಾತಾಡ್ರಿ, ನೀವೆಂತಾರು ಹೇಳಕ್
8: ಇಷ್ಟಪಡ್ತೀರಾ? ಕುಂದಾಪುರದವಳೆ.
1: ನಿಮ್ಗೆ ಖುಷಿ ಇತ್ತ ನಮ್ ಕುಂದಾಪುರ ಇಷ್ಟು ಬೆಳೆದಕ್ಕೆ?
8: ಖುಷಿ ಇತ್ತಪ್ಪ, ಖುಷಿ ಇತ್ತು, ಖುಷಿ ಇತ್ತು. ಎಲ್ಲ ಸಾಮಾನು ಸಿಗತ್ತೆ, ಅದು ಖುಷಿ
1: ಅಲ್ಲ. ಮೊದ್ಲಿನ ಕಂಡಂಗಿಲ್ಲ
8: ಅಂತಾರಲ್ಲ, ಏನ್ ಬೇಕು ಅವೆಲ್ಲ ಸಿಗತ್ತೆ
1: ಅಲ್ಲ.
8: ಹೌದು ಹೌದು,
1: ತುಂಬಾ ಥ್ಯಾಂಕ್ಸ್, ನೀವು ಮೂರ್ ಜನ ಒಳ್ಳೆ ಮಾತಾಡ್ರಿ, ಧನ್ಯವಾದ.
9: ಎಲ್ಲರಿಗೂ ನಮಸ್ಕಾರ. ಈಗ ಕುಂದೇಶ್ವರ ದೇವಸ್ಥಾನದ ಪಕ್ಕ ಇತ್ತು, 14 ವರ್ಷದಿಂದ ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ರಾಧಾ ಅನ್ನೋ 60 ವರ್ಷದ ಅಜ್ಜಿ ಇದ್ರ, ಅವ್ರ ಹತ್ರ ಕೇಂಬ ಅಜ್ಜಿ, ಹೆಂಗ ಅನ್ಸ್ತಿತ್ತೀಗ ನಿಮ್ಗೆ ಇಲ್ಲಿ ಕುಂದಾಪುರ ಎಲ್ಲ ಕಂಡ?
10: ಜಾತ್ರೆ ಅಲ್ಲ, ಓಣಿ
1: ಹೌದಲ್ಲ, ಹೆದರಿಕೆ ಆತ್ತಲ್ಲ. ಮತ್ತೆ ಈಗ ಅಂಗಡಿ ಇಟ್ಟಿಗೆ 14 ವರ್ಷ ಆಯ್ತು, ಹೆಂಗಾತಿತ್ತು ಅಂಗಡಿ ಎಲ್ಲ? ಹೌದಾ, ಹೌದಾ, ನಿಮ್ದೆಲ್ಲ ಫ್ರೆಶ್ ಸಿಕ್ಕತ್ತಲ್ಲ ಅಣ್ಣ? ಓಕೆ. ಹಾ ಹಾ ಹಾ ಹಾ, ಈಗ ನೀವ್ 14 ವರ್ಷದಿಂದ ಇಲ್ಲೇ ಇದ್ರ್ಯಾ? ಅಂದ್ರೆ ಬೇರೆ ಎಲ್ಲೂ ಹಾಕ್ಲಿಲ್ಲ ನೀವ್ ಅಂಗಡಿ? ಹೌದಾ, ಓಕೆ. ಈಗ ನಿಮ್ಗೆ ಲೈಸೆನ್ಸ್ ಕೊಟ್ಟದ್ದು ಅವರೇ? ಹೌದಾ, ಪುರಸಭೆ ಅವ್ರು ಕೊಟ್ಟಿದ್ದ? ಓಕೆ ಓಕೆ, ಹಂಗಾದ್ರೆ ಈಗ ನಿಮ್ಗೆ ಒಳ್ಳೆ ಆತಿತ್ತು. ಕುಂದಾಪುರ ಬದಿಯ ಬೆಳವಣಿಗೆ ಅದಡ್ಡಿಲ್ಲ ನಿಮ್ಗೆ? ಅಡ್ಡಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್, ನಾವಿವಾಗ ಕುಂದೇಶ್ವರ ದೇವಸ್ಥಾನದ ಎದುರಿರೋ ರಾಧಾ ಮೆಡಿಕಲ್ಸ್ ಅಲ್ಲಿ ನಾವಿದ್ದೀವಿ. ಸೊ ಇವತ್ತು ಇಲ್ಲಿನ ರಾಧಾ ಮೆಡಿಕಲ್ಸ್ ನ ಮ್ಯಾನೇಜರ್ ಜಯಂತ್ ಅವ್ರ ಹತ್ರ ಕೇಳೋಣ, ನಮ್ಮ ಈ ಕುಂದಾಪುರದ ಬೆಳವಣಿಗೆ ಅವ್ರಿಗೆ ಎಷ್ಟು ಖುಷಿ ಆಯ್ತು, ಅದ್ರ ಬಗ್ಗೆ ಎಂತ ಅಂದೇಳಿ ಕೇಂದ್ರ ಅವ್ರ ಅಭಿಪ್ರಾಯನ ತಿಳ್ಕೊಂಬ ಬನ್ನಿ. ಸೊ ಹೇಳಿ ಸರ್, ನಿಮ್ಗೆ ನಮ್ಮ ಕುಂದಾಪುರ ಬೆಳೆದ ನಿಮ್ಗೆ ಖುಷಿ ಇತ್ತ ಇಲ್ಲ ಎಂತ ಅಂದೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ.
11: ನಾವು ಕೇಳಿದ್ದಿತ್ತು, ಈಗ ಕುಂದಾಪುರಕ್ಕೆ ಬಂದಿತ್ತು, ಕುಂದಾಪುರ ಸಿಟಿನ, ಕುಂದಾಪುರದಿಂದ ಆಪ್ಷನ್ ಇದ್ದಿತ್ತು ಕುಂದಾಪುರ ಬರಬೇಕಂತ ರಾಧಾ, ಎಲ್ಲರೂ ಕೇಳ್ತಾ ಇದ್ರು, ಅದರಿಂದ ಕುಂದಾಪುರ ಬಂದಿದ್ದು. ಈ ಕುಂದಾಪುರ 5 ವರ್ಷ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು, ನಾವು ಅಷ್ಟೇ ಒಳ್ಳೆ ಸರ್ವಿಸ್ ಕೊಡ್ತಾ ಇತ್ತು, ನಮಗೂ ಖುಷಿ.
1: ಈಗ ನೋಡೋ ಕುಂದಾಪುರ ಜನಗಳಿಗೆ ನಮ್ಮ ಕುಂದಾಪುರ ಇನ್ನೂ ಬೆಳೆಸೋಕೆ ಎಂತಾರು ಒಂದ್ ಸಜೆಷನ್ ಕೊಡಿ ಅಂದ್ರೆ ನೀವೆಂತ ಕೊಡಕ್ಕೆ ಇಷ್ಟಪಡ್ತೀರಿ?
11: ಕುಂದಾಪುರ ಆದರ್ಶ ಕುಂದಾಪುರದಲ್ಲೇ ಇರಿ, ಕುಂದಾಪುರ ಬೆಳೆಸಿ, ಹೊರಗೋಗಿ ದುಡಿದಕ್ಕಿಂತ ಕುಂದಾಪುರದಲ್ಲೇ ಏನಾದ್ರು ಮಾಡಿ, ಬೇರೆ ಕೆಲಸ ಮಾಡ್ಕೊಂತಿಲ್ಲ, ನೀವೇನಾದ್ರು ಮಾಡಿ, ನೀವೇನಾದ್ರು ಮಾಡಿ ಸಪೋರ್ಟ್ ಮಾಡಿ ಕುಂದಾಪುರ ನೀವೇ ಬೆಳೆಸಬೇಕು, ಬೇರೆ ಹೊರಗಿನವ್ರು ಬಂದ್ರೆ ಆತಿಲ್ಲ.
1: ಲೈಕ್ ಮಾತಾಡ್ರಿ. ಈಗ ನಾನು ಅಲ್ಲಿಂದ ಕೇಂತ ಬಪ್ಪತ್ತಿಗೆ ಎಲ್ರದು ಒಂದು ಸಮಸ್ಯೆ ಇದಿತ್ತು ಎಂತ ಅಂದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು ನಮ್ ಕುಂದಾಪುರದಾಗೆ ಅಂದೇಳಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ?
11: ಪಾರ್ಕಿಂಗ್ ಸ್ವಲ್ಪ ಸ್ವಲ್ಪ ಇತ್ತು, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ಕ ಕುಂದಾಪುರ ಬೆಳಕಂದ್ರೆ ಬೇರೆ ಪಾರ್ಕಿಂಗ್ ಬೇರೆ ಎಲ್ಲಿಂದ ತಪ್ಪಕಾತಲ್ಲ, ಇದ್ದ ಪಾರ್ಕಿಂಗ್ ಅಲ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಯ್ಕ. ಮತ್ತೆ ಆದಷ್ಟು ಪಾರ್ಕಿಂಗ್ ಬಸ್ಸಲ್ಲಿ ಓಡಾಡೋದು ಬೆಸ್ಟ್ ಅನ್ಸುತ್ತೆ, ಎಲ್ಲರೂ 4 ಕಾರ್ ತಗೊಂಡು ಪಾರ್ಕಿಂಗ್ ಮಾಡೋದಂಗೆ ಮಾತಿಲ್ಲ, ಮನೆಗೆ 4 ಜನ 4 ಕಾರ್ಕೊಂಡು ಇಟ್ಟು ಹೋಗ್ತಿಲ್ಲ, ಒಬ್ರು ಒಂದೇ ಕಾರ್ ಬರ್ತಾರೆ.
1: ನಿಮ್ ಬಿಸ್ನೆಸ್ ಒಳ್ಳೆ ನಡೀಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ನೀವು ಬಾರಿ ಲೈಕ್ ಮಾತಾಡ್ರಿ, ನಮ್ ಬಾರಿ ಖುಷಿ ಆಯ್ತು. ರೇಡಿಯೋ ಕುಂದಾಪುರನ ಕೇಂತೀರಿ ಮರಿಬೇಡಿ, ನೀವು ಕುಂದಾಪುರದ ರೈಕಂಡ್ ರೇಡಿಯೋ ಕುಂದಾಪುರ ಕೇಂದ್ರಕ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಜೈಶೀಲ್ ಶೆಟ್ಟಿ ಅಂದೇಳಿ. ನಾವ್ ಇವತ್ ನಮ್ ಕುಂದಾಪುರದ ಬೆಳವಣಿಗೆ ಬಗ್ಗೆ ಇವ್ರ ಅಭಿಪ್ರಾಯ ಎಂತ ಇದ್ರ ಬಗ್ಗೆ ಎಂತ ಅಂದೇಳಿ ಅವ್ರ ಹತ್ರ ಕೇಂಬ ಬನ್ನಿ. ಸರ್, ಈಗ ನಮ್ಮ ಕುಂದಾಪುರ 25 ವರ್ಷದಿಂದ ಹೆಂಗಿದಿತ್ತು, ಈಗ ಎಷ್ಟು ಬೆಳವಣಿಗೆ ಆಯ್ತಂದೇಳಿ ನಿಮ್ದ ಒಂದಿಷ್ಟು ಅಭಿಪ್ರಾಯ ನಮ್ಗೆ ಹೇಳ್ತೀರಾ?
12: ಕಳೆದ 25 ವರ್ಷಗಳಿಂದ ನಮ್ಮ ಕುಂದಾಪುರ ಬುಕ್ ಹೌಸ್ ಎಂತಕ್ಕಂತ ಒಂದು ಸಂಸ್ಥೆಯನ್ನ ನಾವು ನಡೆಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಈ ರೋಡ್ ಎಲ್ಲ ಹೀಗಿರ್ಲಿಲ್ಲ, ಆ ಪಕ್ಕದಲ್ಲಿ ಎಲ್ಲ ಮರಗಳಿದ್ವು, ಆ ಮರಗಳನ್ನೆಲ್ಲ ತೆಗೆದು ಕಳೆದ 10 ವರ್ಷಗಳಿಂದ ಈಗ ರೋಡ್ ವೈಡನ್ ಆಗಿದೆ, ಆಗಬೇಕಾದದ್ದು ಕೂಡ ಅಭಿವೃದ್ಧಿಯ ಸಂಕೇತ, ಅದರ ಬಗ್ಗೆ ಏನು ನಾವು ಹೇಳಲಿಕ್ಕಿಲ್ಲ. ಮತ್ತೆ ಕುಂದಾಪುರದಲ್ಲಿ ನಾವು ತಿಳಿದ ಮಟ್ಟಿಗೆ ಈಗ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಪಾರ್ಕಿಂಗ್ ಏನಂತ ಹೇಳಿದ್ರೆ, ಕಳೆದ 10-20 ವರ್ಷಗಳಿಂದ ಪ್ರತಿಯೊಬ್ಬರ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯ ಹತ್ರ ಒಂದೊಂದು ವೆಹಿಕಲ್ ಇದೆ, ಆ ವೆಹಿಕಲ್ ಎಲ್ಲ

0: ಉಡುಪಿಯ ಜೊತೆಗೆ ಕುಂದಾಪುರವೂ ಕೂಡ ರಾಜ್ಯದ ಉಡುಪಿ ಜಿಲ್ಲೆಗಳಲ್ಲಿ ಕುಂದಾಪುರ ಪ್ರಥಮ. ಹಾಗಾಗಿ ಕುಂದಾಪುರದವರು ಅಂತ ನಾವು ಹೇಳಿಕೊಳ್ಳೋದಕ್ಕೆ
1: ಬರೀ ಹೆಮ್ಮೆ
0: ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇನ್ನು ಅಭಿವೃದ್ಧಿ ಆಗಬೇಕಾದದ್ದು ಸಾಮಾನ್ಯ ಸಂಕೇತ, ಅದ್ರ ಬಗ್ಗೆ ನಾವೇನು ಮಾಡ್ಲಿಕ್ಕಿಲ್ಲ. ವೆಹಿಕಲ್ ನಾವು ಪ್ರತಿಯೊಬ್ಬರು ವೆಹಿಕಲ್ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ನಾವೆಲ್ಲರೂ ಸದೃಢರಾಗಿದ್ದೇವೆ ಅನ್ನುವಂಥದ್ದು. ಅದಕ್ಕೆ ಸರಿಯಾದಂತಹ ವ್ಯವಸ್ಥೆನ, ಮೂಲಭೂತ ಸೌಕರ್ಯವನ್ನ ನಾವೆಲ್ಲ ಕಾಪಾಡಿಕೊಳ್ಳೋದು ಮುಂದಿನ ವ್ಯವಸ್ಥೆಯಲ್ಲಿ ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗ್ತದೆ. ಇಷ್ಟೇ
1: ಅಂದ್ರೆ ಈಗ ನಮ್ ಕುಂದಾಪುರ ಇಷ್ಟು ಬೆಳೆದ್ ನಿಮ್ಗೆ ಭಾರಿ ಖುಷಿ ಇತ್ತಂದ ಹೇಳಿ ಆಯ್ತು ಅಲ್ಲ. ಈಗ ನಮ್ ಕುಂದಾಪುರ ಜನಗಳಿಗೆ ನಮ್ ಕುಂದಾಪುರನ ಇನ್ನಷ್ಟು ಬೆಳೆಸ್ಕೋ ಹೋಪ ಅಂತ ಹೇಳಿ ಒಂದ್ ಸಂದೇಶ ಕೊಡಿ ಅಂದ್ರೆ ನೀವ್ ಎಂತ ಸಂದೇಶ ಕೊಡಕ್ ಇಷ್ಟಪಡ್ತೀರಿ?
0: ನೋಡಿ, ನಾನು 25 ವರ್ಷದ ಹಿಂದೆ ಕುಂದಾಪುರದ ಬಗ್ಗೆ ಪ್ರೇಮ ಹೊಂದ್ಕೊಂಡ ಕುಂದಾಪುರ ಬುಕ್ ಹೌಸ್ಗೆ ಕುಂದಾಪುರ ಬುಕ್ ಹೌಸ್ ಅಂದಿಟ್ಟಿದ್ದೆ. ಇಡೀ ರಾಷ್ಟ್ರದಲ್ಲಿ ಇದನ್ನ ನಾವು ಕುಂದಾಪುರದ ಒಂದು ಹೆಮ್ಮೆಯನ್ನ ತೋರಿಸುವ ಮಟ್ಟಕ್ಕೆ ನಾವು ಬೆಳೆದಿರಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮದೇ ಆದಂತಹ ಪ್ರಯತ್ನ ನಡೀತಾ ಇದೆ. ಇನ್ ಕೆಲವೇ ದಿವಸಗಳಲ್ಲಿ ನಿಮ್ಗೆ ಎಲ್ಲ ಈ ವಿಚಾರ ಗೊತ್ತಾಗ್ತದೆ.
1: ತುಂಬಾ ಥ್ಯಾಂಕ್ಸ್, ನೀವು ಒಳ್ಳೆ ಬಾರಿ ಲೈಕ್ ಮಾತಾಡ್ರಿ, ನಮ್ ಬಾರಿ ಖುಷಿ ಆಯ್ತು ನಿಮ್ನ ಭೇಟಿ ಮಾಡಿ.
0: ನೀವು ನಮಗೂ ಖುಷಿ ಆಯ್ತು, ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಿದ್ದೀರಲ್ಲ, ಬಹಳ ಅದನ್ನು ಮರಿಬಾರದು. ನಾವು ಸಂಸ್ಕೃತಿ ಅಂತ ಹೇಳಿದ್ರೆ ನಾವು ಹಿರಿಯರು ಕೊಟ್ಟಂತ ಸಂಸ್ಕಾರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ನೀಡಬೇಕು. ಅದನ್ನ ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ.
2: ಎಲ್ಲರಿಗೂ ನಮಸ್ಕಾರ. ಇವಾಗ ನಾನೀಗ ಬಂದು ರಂಜಿತ್ ಸರ್ ಕ್ಲಿನಿಕ್ ಗೆ ಬಂದಿದ್ದೀನಿ. ಸೊ ಅವ್ರ ಹತ್ರ ಕೇಳೋಣ, ನಮ್ ಕುಂದಾಪುರ ಅಪ್ಡೇಟ್ ಆಗಿ ಖುಷಿ ಇತ್ತಾ ಹೆಂಗೆ ಅಂದ್ರೆ ಕೇಂಬ. ಹಲೋ ಸರ್, ಈಗ ನಮ್ ಕುಂದಾಪುರ 10 ವರ್ಷದ ಹಿಂದೆ ಇದ್ದಂಗೆ ಈಗ ಇಲ್ಲ. ಸೊ ಅಪ್ಡೇಟ್ ಆದ ಹೆಂಗೆ, ನಿಮ್ಗೆ ಖುಷಿ ಇತ್ತಾ?
3: ಎಸ್, ಈಗ ಯಾವುದೇ ಒಂದು ಪ್ಲೇಸ್ ಅಂತ ಕನ್ಸಿಡರ್ ಮಾಡಿದಾಗ ಈಗ ಗ್ರೋತ್ ಅನ್ನೋದು ಆಗ್ಲೇಬೇಕು, ಬಿಕಾಸ್ ಡೆವಲಪ್ಮೆಂಟ್ ಈಸ್ ನೆಸೆಸರಿ, ಆಗ್ಬೇಕಾಯ್ತಾ. ಈಗ ಕುಂದಾಪುರ ಅಂತ ಬಂದಾಗ ಈಗ ಸಿಟಿ ತುಂಬಾ ಸ್ವಲ್ಪ ಡೆವಲಪ್ ಆಗಿದೆ, ಈಗ ನಂಬರ್ ಆಫ್ ಬಿಲ್ಡಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಎಲ್ಲ ಕಡೆ ಮನೆಗಳು ಜಾಸ್ತಿ ಆಗ್ತಾ ಇದೆ, ಹಾಗೆ ಆಸ್ ಸಚ್ ಸಿಟಿ ವೈಸ್ ಈಗ ನಂಬರ್ ಆಫ್ ಹೋಟೆಲ್ಸ್ ಆಗಿರ್ಬೋದು, ನಂಬರ್ ಆಫ್ ಕ್ಲಿನಿಕ್ಸ್ ಆಗಿರ್ಬೋದು, ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಾಗ್ತಾ ಇದೆ ಕುಂದಾಪುರ. ಆಸ್ ಸಚ್ ಈಗ ಕಂಪೇರ್ ಟು ಒಂದು ಮ್ಯಾಂಗ್ಳೂರ್ ಅಥವಾ ಉಡುಪಿ ಅಂತ ಮಾಡಿದಾಗ ಏನೆಷ್ಟು ಕುಂದಾಪುರ ಇದೆ, ತುಂಬ ಡೆವಲಪ್ ಆಗಿದೆ ಆಯ್ತಾ. ಹಾಗೆ ಅಂಡ್ ಇಟ್ ಕಮ್ಸ್ ಟು ದಿ ಈಗ ಡಿಫಾರೆಸ್ಟೇಷನ್ ಇದೆಲ್ಲ ಅಂತ ಬಂದಾಗ ಈಗ ನಮ್ಮ ಮನೆ ಹತ್ರನೇ ನೋಡಿದ್ರೆ, ಈಗ ನಾನು ತುಂಬ ಹಳ್ಳಿಯಿಂದನೇ ಬಂದವನು ಆಯ್ತಾ, ಅಲ್ಲಿ ನಮ್ಮ ಮನೆ ಸರೌಂಡಿಂಗೆಲ್ಲ ಮುಂಚೆ ಎಲ್ಲ ಫಾರೆಸ್ಟ್ ಏರಿಯಾಸ್ ಇತ್ತು, ಈಗ ಅಲ್ಲಿ ಅದೆಲ್ಲ ಹೋಗಿದೆ, ಡಿಫಾರೆಸ್ಟೇಷನ್ ಆಗಿ ಎಲ್ಲ ಕಡೆ ಮನೆಗಳು ಬಂದಿದೆ ಈಗ ಆಯ್ತಾ. ಸೊ ಒನ್ ಪಾಯಿಂಟ್ ಆಫ್ ವ್ಯೂ ಅದಂತ ಯೋಚನೆ ಮಾಡಿದಾಗ ನಾವು ಮರ ಗಿಡಗಳೆಲ್ಲ ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಮುಂದೆ ಎಲ್ಲ ಹೇಗಾಗ್ತಿದೆ ಅಂತ ಹೇಳಿದ್ರೆ ಪ್ರಕೃತಿಗ ವಿಕೋಪ ಅಂತ ಹೇಳ್ತೀವಿ ನಾವು, ಅಂತ ಹೇಳಿದ್ರೆ ಮಳೆ ಬರೋ ಟೈಮಿಗೆ ಮಳೆ ಬರಲ್ಲ, ಸೊ ಬೇಸಿಗೆ ಟೈಮಲ್ಲಿ ಕರೆಕ್ಟಾಗಿ ಬೇಸಿಗೆ ಇರಲ್ಲ, ಸೊ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಇನ್ನು ಈ ಒಂದು ಸಿ ಲೆವೆಲ್ ಅಂತ ನೋಡಿದಾಗ, ಸೊ ವೇವ್ಸ್ ಅಲ್ಲಿಯೂ ಕೂಡ ಒಂದು ಸಲ ತುಂಬ ಪ್ರವಾಹ ಬರುವಂತ ಆ ಥರ ಎಲ್ಲ ವೇರಿಯೇಷನ್ಸ್ ಎಲ್ಲ ಆಗ್ತವೆ ಆಯ್ತಾ. ಬಟ್ ಆದರೂ ಕೂಡ ನಾವು ಸ್ವಲ್ಪ ಗಿಡ ಮರಗಳ ಬಗ್ಗೆನೂ ಸ್ವಲ್ಪ ಜಾಗೃತಿ ಇರಬೇಕು. ಬಟ್ ಸಿಟಿ ಅಂತ ಬಂದಾಗ ಡೆವಲಪ್ಮೆಂಟ್ ಆಗಬೇಕಾಗುತ್ತೆ, ಸಿಟಿಯಲ್ಲಿ ಡೆವಲಪ್ಮೆಂಟ್ ಇರಬೇಕು, ಒಳ್ಳೊಳ್ಳೆ ಫೆಸಿಲಿಟೀಸ್ ಬರಬೇಕು, ಮತ್ತು ಪೇಷಂಟ್ಸ್ಗಳಿಗೆ ನಾನೀಗ ಅನ್ ಇಟ್ ಕಮ್ಸ್ ಟು ದಿ ಕ್ಲಿನಿಕ್ ಅಂತ ಬಂದಾಗ ಪೇಷಂಟ್ಸ್ಗಳಿಗೆ ಈಗ ಮುಂಚೆ ಎಲ್ಲ ಪೇಷಂಟ್ಸು ಈಗ ಮಣಿಪಾಲ್ ಅಂತ ಪ್ಲೇಸಸ್ ಎಲ್ಲ ಓಡ್ತಾ ಇದ್ರು, ರಶ್ ಆಗ್ತಾ ಇದ್ರು, ಬೈಂದೂರು ಅಲ್ಲಿಂದೆಲ್ಲ ಹೋಗ್ತಾ ಇದ್ರು, ಈಗ ಎಲ್ಲ ಫೆಸಿಲಿಟೀಸ್ ಅವರಿಗೆ ಕುಂದಾಪುರದಲ್ಲೇ ಸಿಗ್ತಾ ಇದೆ, ದಟ್ ಈಸ್ ಗುಡ್, ಅದೆಲ್ಲ ಒಳ್ಳೆಯದು ಆಯ್ತಾ. ಇಲ್ಲೇ ಎಲ್ಲ ನಿಮ್ಗೆ ಒಳ್ಳೊಳ್ಳೆ ಫೆಸಿಲಿಟಿ ಸಿಕ್ಕಿದಾಗ ಸೊ ಆಲ್ಮೋಸ್ಟ್ ಪೇಷಂಟ್ಸಿಗೆ ಎಲ್ಲ ಇಲ್ಲೇ ಕವರ್ ಆಗಿಬಿಡುತ್ತಲ್ಲ, ಇಲ್ಲಾಂದ್ರೆ ಅಲ್ಲಿಂದ ಕುಮಟಾ ಹೊನ್ನವರು ಅಲ್ಲಿಂದ ಅವರೆಲ್ಲ ಹೈವೇಲಿ ಏನೇ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಅವರು ಮಣಿಪಾಲ ತನಕ ಹೋಗಬೇಕಿತ್ತು, ಇವಾಗೆಲ್ಲ ಆಲ್ಮೋಸ್ಟ್ ಕುಂದಾಪುರದಲ್ಲೇ ಆಗ್ತಾ ಇದೆ. ಸೊ ಇದೆಲ್ಲ ಗ್ರೋತ್ ಅಂತ ಬಂದಾಗ ಒಳ್ಳೆಯದು, ಡೆವಲಪ್ಮೆಂಟ್ ಆಗಬೇಕು. ಹಾಗೆಯೇ ನಾವು ಸ್ವಲ್ಪ ನೇಚರ್ ಬಗ್ಗೆನೂ ಸ್ವಲ್ಪ ಜಾಗ್ರತೆ ವಹಿಸಬೇಕು.
2: ಅದ್ರ ಜೊತೆಗೆ ಈಗ ನಾವೊಂದು 4-5 ಜನ ಹತ್ರ ಮಾತಾಡ್ಕೊಂಡ್ಬಂದ್ವಿ. ಸೊ ಅವ್ರು ಹೇಳುದಂತಂದ್ರೆ ಈಗ ಪಾರ್ಕಿಂಗ್ ಮಾಡೋಕೆ ಜಾಗ ಇಲ್ಲ, ಕ್ಲಿನಿಕ್ ಆಗ್ಲಿ ಈಗ ಎಂತದ್ದು ಹೋಟೆಲ್ಸ್ ಆಗಲಿ ಎಲ್ಲ ಇತ್ತು, ಸುಮಾರಿತ್ತು ನಮ್ ಕುಂದಾಪುರದಲ್ಲಿ ತುಂಬಾ ಹೋಟೆಲ್ಸ್ ಕ್ಲಿನಿಕ್ಸ್ ಎಲ್ಲ ಇತ್ತು, ಆದ್ರೆ ಪಾರ್ಕಿಂಗ್ ಮಾಡೋಕೆ ಜಾಗ ಇಲ್ಲ.
3: ಪರಿಹಾರ ಅಂದ್ರೆ ನೋಡಿ, ಈಗ ನಮ್ದೇ ಇಲ್ಲಿ ಕ್ಲಿನಿಕ್ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಸ್ಲಾಟ್ ಇದೆ, ಅಷ್ಟು ಪಾರ್ಕಿಂಗ್ ಸ್ಲಾಟ್ ಇದ್ರೂ ಕೂಡ 9 to 10 ಕಾರ್ ಅಲ್ಲಿ ಪಾರ್ಕ್ ಆಗುತ್ತೆ ಆಯ್ತಾ. ಬಟ್ ಈಚ್ ಇಂಡಿವಿಜುವಲ್ ಫ್ಯಾಮಿಲಿಯಲ್ಲಿ 4 ಜನ ಇದ್ರೆ 4 ಜನಕ್ಕೆ 4 ಜನ ವೆಹಿಕಲ್ ಕಾರ್ ತಗೊಂಡ್ ಬಂದಾಗ ನೀವು ಎಷ್ಟೇ ಮಾಡ್ಬೇಕಂದ್ರೂ ಕೂಡ ಅದು ಗ್ರಾಜುವಲಿ ಪ್ರಪೋರ್ಷನಲಿ ಹಂಗೆ ರೈಸ್ ಆಗ್ತಾ ಹೋಗುತ್ತೆ. ಸಿಟಿ ಡೆವಲಪ್ ಆದಾಗ ನೀವು ಪಾರ್ಕಿಂಗ್ 10 ಸ್ಲಾಟ್ ಕೊಟ್ಟರು ಕೂಡ ಅಷ್ಟೇ ಜನ ನಂಬರ್ ಆಫ್ ಕಾರ್ ತಗೊಂಬರೋರು ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಅದು ಅಷ್ಟೇ ಲೆವೆಲ್ಗೆ ಇರುತ್ತೆ. ನೀವು ಎಷ್ಟೇ ಮುಂದೆ ಟ್ರೈ ಮಾಡಿದ್ರು ಕೂಡ ನೀವು ಯಾರ ಹತ್ರನೂ ನೀವು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ, ನೀವು ಕಾರ್ ತಗೋಬೇಡಿ ಅಂತ ಹೇಳಿಕ್ ಆಗಲ್ಲ, ಎಲ್ಲರಿಗೂ ಇರುತ್ತೆ ನಾವು ಕಾರ್ ತಗೋಬೇಕಂತ ಇರುತ್ತೆ. ಇವಾಗೆಲ್ಲ ಕಡಿಮೆ ಬಜೆಟ್ ಅಲ್ಲೆಲ್ಲ ಸಿಗುತ್ತೆ, ಬೇರೆ ಬೇರೆ EMI ಅಲ್ಲಿ ಏನಲ್ಲಿ ಇರೋಕ್ಕೋಸ್ಕರ. ಸೊ ಎಲ್ಲರೂ ತಗೊಳ್ತಾರೆ, ಎಲ್ಲದ ಅವ್ರ ಪರ್ಸನಲ್ ಚಾಯ್ಸ್ ಅದು ಆಯ್ತಾ. ಆದರೂ ಕೂಡ ಈ ಕುಂದಾಪುರ ಇದೊಂದು ಅಂತ ಬಂದಾಗ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಾಬ್ಲಮ್ ಇದೆ, ಎಲ್ಲರೂ ರೋಡ್ ಸೈಡೇ ಎಲ್ಲ ಕಾರನ್ನು ಪಾರ್ಕ್ ಮಾಡಿರ್ತಾರೆ. ನಮ್ದೇ ಕೆಲವೊಂದು ಟೈಮ್ ನಾವು ಇಲ್ಲಿಂದ ಹೊರಗಡೆ ಹೋಗುವಾಗ ಅಲ್ಲೇ ಎಲ್ಲ ಎದುರುಗಡೆ ಕಾರ್ ನಿಂತಿರುತ್ತೆ, ನಾವು ಕಾಯ್ಬೇಕಾಗತ್ತೆ, ಅವ್ರು ಬಂದು ಇದು ಮಾಡ್ತಾರೆ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೊಂದು ಏನಾದರೂ ಒಂದು ಆಲ್ಟರ್ನೇಟ್ ಆಗಿದ್ರೆ ಒಳ್ಳೇದಿರ್ತಿತ್ತು. ಬಟ್ ಸ್ಪೇಸ್ ಇಲ್ಲ, ಮಾಡ್ಬೇಕಂತ ಹೋದರೂ ಕೂಡ ಎಲ್ಲಿದೆ ಜಾಗ, ಎಲ್ಲಿದೆ, ಮಾಡ್ಬೇಕಲ್ಲ ಎಲ್ಲ, ಯಾಕಂದ್ರೆ ಎಲ್ಲ ಮೊದಲೇ ಮುಂಚೆ ಆಗಿರೋ ಬಿಲ್ಡಿಂಗ್ಸ್ ಎಲ್ಲ

0: ಕಂಜೆಸ್ಟೆಡ್ ಇದೆ
1: ಈಗ. ಇಷ್ಟು ಆಗಿದೆ, ಅದನ್ನ ಬಿಟ್ಟು ಮತ್ತೇನಾದ್ರೂ ಆಗ್ಬೇಕು ಅಂತ ಇದ್ರೆ ಏನು?
0: ನಾನು ಹಾಗಂತ ಹೇಳೋದಾದ್ರೆ ಒಂದು ಸಜೆಷನ್ ಕೊಡ್ತೀನಿ. ಏನಂತ ಹೇಳಿದ್ರೆ, ನಮ್ಮ ಹಳ್ಳಿಯಲ್ಲಿರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರ್ಸ್, ಐ ಟಿಸ್ ಅವರು ಎಲ್ಲರೂ ಕೂಡ ಬ್ಯಾಂಗ್ಳೂರ್ ಕಡೆ, ಸಿಟಿ ಕಡೆ ಮೂವ್ ಆಗಿದ್ದಾರೆ. ಆಯ್ತಾ, ಈಗ ನೀವು ಬ್ಯಾಂಗ್ಳೂರ್ ಅಂತ ಬಂದಾಗ ಕೋಸ್ಟಲ್ ಬೆಲ್ಟ್ ಅವರು ತುಂಬಾ ಜನ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಸೊ ನೀವು ಏನು ಸಿಲಿಕಾನ್ ಬೀಚ್ ಅಂತ ಪ್ರೋಗ್ರಾಮ್ಸ್ ಗಳನ್ನ ತಂದು, ಸೊ ಉಡುಪಿ, ಮ್ಯಾಂಗ್ಳೂರು, ಮ್ಯಾಂಗ್ಳೂರಲ್ಲಿ ಯಾವ ತರ ಐ ಟಿಸ್ ಅಲ್ಲಿ ಇದೆ ಅದೇ ತರ ಉಡುಪಿಯಲ್ಲಿ ಬರಬೇಕು, ಕುಂದಾಪುರದಲ್ಲಿ ಐ ಟಿ ಬರಬೇಕು. ಸೊ ಒನ್ಸ್ ಉಡುಪಿ ಕುಂದಾಪುರ ಅಂತ ಪ್ಲೇಸ್ ಎಲ್ಲ ಐ ಟಿಸ್ ಎಲ್ಲ ಬಂದ್ರೆ, ಸೊ ಅವಾಗ ಏನಾಗುತ್ತೆ, ಸೊ ಮೆಜಾರಿಟಿ ಅವ್ರ ನಮ್ಮ ಹಳ್ಳಿ ಕಡೆದವ್ರ ಮಕ್ಕಳಲ್ಲಿ ಎಷ್ಟೊಂದು ಜನ ಬ್ಯಾಂಗ್ಳೂರಿಗೆ ಉದ್ಯೋಗಕ್ಕೋಸ್ಕರ ಹೋಗಿರ್ತಾರೆ. ಸೊ ಅವರು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇರ್ತಾರೆ. ಗೊತ್ತಾಯ್ತಾ? ಸೊ ಅದನ್ನು ಮಾಡೋದ್ರಿಂದ ಸ್ವಲ್ಪ ಬೆನಿಫಿಟ್. ಸೊ ಐ ಟಿ ರಿಲೇಟೆಡ್ ಏನಾದರೂ ಮಾಡಬೇಕು. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಮೆಡಿಕಲ್ ಕಾಲೇಜಸ್. ಸೊ ನಮ್ಮ ಉಡುಪಿ ಅನ್ನೋ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಮಣಿಪಾಲ್ ಬಿಟ್ಟರೆ ಬೇರೆ ಯಾವುದು ಮೆಡಿಕಲ್ ಕಾಲೇಜಸ್ ಇಲ್ಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇಲ್ಲ. ಸೊ ಉಡುಪಿ ನೀಡ್ಸ್ ಎ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ನನ್ನ ಸಜೆಷನ್.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಸೂರ್ಯಘರ್
6: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ರಸ ಋಷಿ ಕುವೆಂಪು ಅವರ ರಚನೆಯ ಎಚ್ ಕೆ ನಾರಾಯಣ್ ಅವರು ಸಂಗೀತ ನೀಡಿರುವ ದೇಶಭಕ್ತಿ ಗೀತೆ ಭಾರತೀಯರು ನಾವು. ಹಾಡುತ್ತಾರೆ 6ನೇ ತರಗತಿಯ ಪುಟಾಣಿ ಸ್ಪಂದನ.
1: ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯ

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲ್ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಪ್ರಿಯ ಕೇಳುಗರೆ, ಗುರುವೇ ನಾನು ಸೊನ್ನೆ ಮಾತ್ರ ಎಂಬ ಗೀತೆಯನ್ನು ದರ್ಬಾರಿ ಕನ್ನಡ ರಾಗದಲ್ಲಿ ಮಿಶ್ರ ಛಾಪು ತಾಳದಲ್ಲಿ ಹಾಡ್ತಾಳೆ ಪುಟಾಣಿ ಸ್ಪಂದನ.
1: ಗುರು

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.